ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 28 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 18 ತಾರೀಕು ಸೋಮವಾರ. ಈಗ ವೇಳೆ 5:58:30. ನಮ್ಮ ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಇದೀಗ ಆರಂಭಿಸುತ್ತಿದ್ದೇವೆ. ಮೋಹವನ್ನು ತ್ಯಜಿಸಿ ಮನಸ್ಸನ್ನು ಶಾಂತಗೊಳಿಸು, ಸತ್ಸಂಗದಲ್ಲಿ ಆಸಕ್ತಿ ಇಡು, ಶ್ರೀ ಶಂಕರಾಚಾರ್ಯರ ಈ ಶುಭನುಡಿಯೊಂದಿಗೆ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಎಸ್ ಬಸವರಾಜ್ ಬಸೂರ್ ಮಾಡುವ ನಮಸ್ಕಾರಗಳು ಹಾಗೂ ಮುಂಜಾನೆಯ ದುರ್ಗೋದಯ ಕಾರ್ಯಕ್ರಮಗಳನ್ನು ಆಲಿಸಲು ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನೇಜ ಸೋಮಯ್ಯ ಕೆಕೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಪ್ರಕೃತಿ ಚಿಕಿತ್ಸೆ, ಈ ವಿಷಯವಾಗಿ ಮಾಹಿತಿ ನೀಡುವರು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ. 7:00 ದಿನಚರಿ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ 46, ಡಾಕ್ಟರ್ ಚನ್ನಬಸವರಾಜ್ ಅವರಿಂದ ಮಾಹಿತಿ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇಂದು ಬೆಳಗ್ಗೆ 7:50, 8:30 ಹಾಗೂ 9:30 ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 9:05 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನ. 10:00 ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ, ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಪ್ರಸ್ತುತಿ ಮಂಜುಳಾ ಪುರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಪೈನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಲದೀಪ್ ಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆ ಬಗ್ಗೆ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, ಕರುಣಾಳು ಬಾ ಬೆಳಗ್ಗೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆ ಕಾರ್ಯಕ್ರಮ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4 ಗಂಟೆಯಿಂದ 5 ಗಂಟೆಯವರೆಗೆ ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರ.

ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4:00-5:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮಧ್ಯಾಹ್ನ 4:00-5:00 ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಪ್ರಸಾರವಾಗಲಿದೆ. ಈ ಸಂಜೆ ಚಂದ್ರವಳ್ಳಿ ಪ್ರಸಾರ. 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಬಳಿಕ 5:30 ಯುವ ತರಂಗ. ಗ್ರಂಥಾಲಯಗಳು ಮತ್ತು ಯುವಜನತೆ ಈ ಕುರಿತು ಚಿತ್ರದುರ್ಗದ ಗೌತಮಿ ಅವರಿಂದ ಭಾಷಣ. ಬಳಿಕ ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತು ಭಾಷಣ. ನಂತರ ಭಾವಗೀತೆಯೊಂದನ್ನು ಕೇಳುವಿರಿ. ಆರೋಧ್ಯದರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿ ಗ್ರಾಮದ ಚನ್ನಮ್ಮ ಹಾಗೂ ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಕುರಿತ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 89 ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಾಟಕ ಕುಲಪುತ್ರಿ. ರಚನೆ ಕುಸುಮ ಬೆಟಗೇರಿ, ನಿರ್ಮಾಣ ಶಶಿಧರ್ ನರೇಂದ್ರ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಇಂದಿನ ನಮನ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಚಂದ್ರು ಅವರ ಭಕ್ತಿ ರಚನೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ ನಂದಿತಾ. ಕಪಿಲ ಜಲದಿ ಜಳಕ ಮಾಡಲು ಕಡು ಪಾಪ ಕಳೆಯುವುದು.

ಚಿತ್ರದುರ್ಗ ಆಕಾಶವಾಣಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮನ. ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುತ್ತಿರುವಿರಿ. ಇಂದಿನ ನಮನದಲ್ಲಿ ಇದೀಗ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ವ್ಯಾಪ್ತಿಯ ದೊಡ್ಡ ಸಿದ್ದವ್ವನಹಳ್ಳಿ ಸಮೀಪವಿರುವ ಜಂಪಣ್ಣ ನಾಯಕನ ಕೋಟೆ ಗ್ರಾಮದ ಗ್ರಾಮದೇವತೆ ಶ್ರೀ ಕರಿಯಮ್ಮ ದೇವಾಲಯದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ. ಜಂಪಣ್ಣ ನಾಯಕನ ಕೋಟೆ, ಈ ಗ್ರಾಮಕ್ಕೆ ಜೆಎನ್ ಕೋಟೆ ಅಂತ ಕರೀತಾರೆ. ಈ ಗ್ರಾಮದಲ್ಲಿ ವಿಶಾಲವಾದ ಕಾಂಪೌಂಡ್, ದೊಡ್ಡದಾದ ಗುಡಿ ಹಾಗೂ ಗರ್ಭಗುಡಿಯಲ್ಲಿ ಶ್ರೀ ಕರಿಯಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ನಿತ್ಯವೂ ಈ ದೇವಿಗೆ ಬೆಳಗ್ಗೆ ಮತ್ತು ಸಂಜೆ ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಂದು ಗ್ರಾಮದ ಭಕ್ತರು ದೇವಿಯ ಆಲಯಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗುತ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ದೇವಿಗೆ ವಿಶೇಷ ದೀಪೋತ್ಸವ ನಡೆಯುತ್ತದೆ. ಜಂಪಣ್ಣ ನಾಯಕನ ಕೋಟೆ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತದೆ. 8 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಸಿಡಿ ಗಾವು ವಿಶೇಷ ಆಚರಣೆಗಳು ನಡೆಯುತ್ತವೆ. ಭಕ್ತರು ಭಾಗವಹಿಸಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಉತ್ಸವದಲ್ಲಿ ಜೇನ್ ಕೋಟೆ ಅಲ್ಲದೆ ಸುತ್ತಲಿನ ನೆರೆನಾಳ್, ಗೊಲ್ಲನಕಟ್ಟೆ, ಸಜ್ಜನಕೆರೆ, ಕಳ್ಳೀರಪ್ಪ, ಸೊಂಡೆಕೆರೆ, ಕಸವನಹಳ್ಳಿ ಇಂದಲೂ ಬಂದ ಸುಮಾರು 1,000+ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ದಿನೇ ದಿನೇ ಜೇನ್ಕೋಟೆ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ಪ್ರಸಿದ್ಧಿ ಪಡೆದು ಹೆಚ್ಚು ಹೆಚ್ಚು ಜನರು ಈ ಸ್ಥಳಕ್ಕೆ ಬಂದು ಭೇಟಿ ನೀಡುತ್ತಾರೆ. ಇದಾಗಿತ್ತು ಇಂದಿನ ನಮನದಲ್ಲಿ ಚಿತ್ರದುರ್ಗ ತಾಲೂಕು ಜಂಪಣ್ಣ ನಾಯಕನ ಕೋಟೆ ಗ್ರಾಮದ ಗ್ರಾಮದೇವತೆ ಶ್ರೀ

ಯಮದೇವಿ ದೇವಾಲಯದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ. ನಮನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಯವದನ ಪುರಾಣಿಕ್ ಅವರ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣ್. ಶ್ರೀ ಮಂಜುನಾಥ, ಶ್ರೀ ಮಂಜುನಾಥ, ಶ್ರೀ ಮಂಜುನಾಥ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ. ಮೋಳಿಗೆ ಮಾರಯ್ಯ ಅವರ ವಚನ, ಹಾಡಿದ್ದಾರೆ ಜೆ ಮೋಹನ್. ಅಯ್ಯ ನಿಮ್ಮ ಧಾರಾ ವಚನವ ಕೇಳಿ ಎನ್ನ ಅಂಗಭಂಗ ಇಂಗಿದವಯ್ಯ.

ಇದುವರೆಗೂ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ.
1: ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲ ಭೇದಗಳನ್ನು ಮೀರಿ ಎಲ್ಲರನ್ನು ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಮೂರು ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ, ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದೆ.

0: ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವಂತೆ ನೆರೆಹೊರೆಯವರೊಂದಿಗೆ ಶಾಲೆಯಲ್ಲಿ ಸಮಾಜದಲ್ಲಿ ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡುವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ. ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ, ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ.
1: ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ FM 102.6 ಮೆಗಾಹರ್ಟ್ಸ್. ಬೆಳೆ 6:35. ಇದೀಗ ಕುವೆಂಪು ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ಸಮೂಹ ಸ್ವರಗಳಲ್ಲಿಯೂ.

0: ಪ್ರಿಯ ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಪ್ರೀತಿ ಚಿತ್ರದುರ್ಗ FM ನಿಂದ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೇ, ನಮ್ಮ ಇಂದಿನ ವಿಷಯ ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೆ ಕರೆ ಮಾಡಲು ಬಳಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಆಕಾಶವಾಣಿ ಚಿತ್ರದುರ್ಗ FM ಇದು 102.6 MHz. ಸಮಯ 6:40:35. ಇದೀಗ ರೈತರಿಗೆ ಸಲಹೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ನೀವು ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲ ಫ್ಯಾನ್ ಅಲ್ಲಿ ಇರುವಂತ, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು, ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದು ಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದ್ರದ್ದು ಬೇರುಗಳನ್ನ ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚೆಗೆ

0: ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು, ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನು ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶ್ ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮ್, ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮ್, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮ್ ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕ್ಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:45. ಇದೀಗ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 6:45 ಇದೀಗ ಆರೋಗ್ಯ ಬಿಂದು. ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಪ್ರಕೃತಿ ಚಿಕಿತ್ಸೆ, ಈ ವಿಷಯವಾಗಿ ಇದೀಗ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ.
1: ಕಿಡ್ನಿಗಳಲ್ಲಿ ಉಂಟಾಗುವ ಕಲ್ಲುಗಳಿಗೆ ಯೂರಿಯೋಲಿಥೆಸಿಸ್ ಅಥವಾ ಯೂರಿನರಿ ಕ್ಯಾಲಿಕ್ಯುಲೈ ಎಂದು ಸಹ ಕರೆಯುತ್ತಾರೆ. ಈ ಕಲ್ಲುಗಳು ಮೂತ್ರನಾಳದ ಯಾವ ಭಾಗದಲ್ಲಿದ್ದರೂ ಕಾಣಿಸಿಕೊಳ್ಳಬಹುದು. ಉದಾಹರಣೆ, ಮೂತ್ರಪಿಂಡಗಳಲ್ಲಿ, ಮೂತ್ರನಾಳದಲ್ಲಿ, ಮೂತ್ರಕೋಶದಲ್ಲಿ ಆಗುವ ಸಂಭವವಿದೆ. ಈ ಕಲ್ಲುಗಳು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಫಾಸ್ಫೇಟ್, ಕ್ಯಾಲ್ಶಿಯಂ ಆಕ್ಸಲೇಟ್, ಯೂರಿಕ್ ಆಸಿಡ್ ಅಥವಾ ಮೆಗ್ನೇಷಿಯಂ ಅಮೋನಿಯಂ ಫಾಸ್ಫೇಟ್ಗಳಿಂದ ಆಗಿರುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಆಕ್ಸಲೇಟ್ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಈ ಕಲ್ಲುಗಳು ಉಂಟಾಗಲು 10 ಕಾರಣಗಳಿವೆ. ಅವುಗಳಲ್ಲಿ ಅತಿ ಉಷ್ಣದ ತಾಪಮಾನ, ನೇರ ಬಿಸಿಲಿನಲ್ಲಿ ಕೆಲಸಗಳನ್ನು ನಿರಂತರ ಮಾಡುವುದರಿಂದ ಅಂಥ ಸಮಯದಲ್ಲಿ ಅತಿಯಾಗಿ ಬೆವರಿದಾಗ, ಮೂತ್ರನಾಳದ ಸೋಂಕು ಇದ್ದಲ್ಲಿ, ಆಹಾರದಲ್ಲಿ ಅತಿಯಾದ ಫಾಸ್ಫೈಟ್ ಆಕ್ಸಲೇಟ್ ಇದ್ದರೆ, ಅತಿಯಾಗಿ ಚಹಾ ಸೇವನೆಯಿಂದ ಕೂಡ ಕಿಡ್ನಿಗಳಲ್ಲಿ ಉಂಟಾಗುವ ಕಲ್ಲುಗಳು ಸಾಮಾನ್ಯ. ವಂಶ ಪಾರಂಪರೆ ಹೆರಿಡಿಟರಿ, ಅನ್ನಾಂಗ ಎ ಮತ್ತು ಬಿಗಳ ಕೊರತೆಯಿಂದ, ಥೈರಾಕ್ಸಿನ್ ಹಾರ್ಮೋನ್ ಅತಿಯಾಗಿ ಉತ್ಪತ್ತಿ ಆಗುತ್ತಿದ್ದರೆ, ಅತಿಯಾಗಿ ಮಾಂಸಾಹಾರ ಸೇವಿಸಿದಲ್ಲಿ ಹಾಗೂ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ಸ್ ಜಾಸ್ತಿ ಇದ್ದರೆ, ಈ ಎಲ್ಲ ಕಾರಣಗಳಿಂದಲೂ ಕಲ್ಲುಗಳು ಉಂಟಾಗಲು ಕಾರಣವಾಗುತ್ತದೆ. ಲಕ್ಷಣ: ಕಿಬ್ಬೊಟ್ಟೆಯಲ್ಲಿ ನೋವು, ಹೊಟ್ಟೆ ನೋವು, ವಾಂತಿ ಹಾಗೂ ಸಣ್ಣ ಜ್ವರ, ಮೂತ್ರ

ಮಾರ್ಪಡುವಾಗ ನೋವು ರಕ್ತ ಕೂಡ ಬರಬಹುದು. ಕೆಲವೊಮ್ಮೆ ಮೂತ್ರನಾಳದಲ್ಲಿ ತಡೆ ಉಂಟಾಗಿ ಮೂತ್ರ ಮಾಡಲು ಕಷ್ಟವಾಗುತ್ತದೆ. ಬೆನ್ನಿನ ಕೆಳಭಾಗದ ಪಕ್ಕದಲ್ಲಿ ಮತ್ತು ಗಂಡಸರಿಗೆ ಶಿಶಿನ್ನದ ಬುಡದಲ್ಲಿ ಒಮ್ಮೆಗೆ ಜೋರಾದ ನೋವು ಕಾಣಿಸುವುದು. ಕಲ್ಲುಗಳು ಆಗದಂತೆ ತಡೆಗಟ್ಟಲು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು, ಕನಿಷ್ಠ 2-3 ಲೀಟರ್. ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಕಡಿಮೆ ಕೊಬ್ಬು, ಸಾಮಾನ್ಯ ಪ್ರೋಟೀನ್ ಹಾಗೂ ನಾರಿನಂಶ ಇರುವ ಆಹಾರ ಪದಾರ್ಥಗಳನ್ನು ಜಾಸ್ತಿ ಬಳಸಬೇಕು. ಪೊಟ್ಯಾಸಿಯಂ ಇರುವಂತಹ ಆಹಾರಗಳಾದ ಬಾಳೆಹಣ್ಣು, ಪಪ್ಪಾಯ, ಆಲೂಗಡ್ಡೆ, ಒಣ ಆಲೂಗಡ್ಡೆ, ಒಣ ಹಣ್ಣುಗಳು, ಕಿತ್ತಳೆ, ನುಗ್ಗೆಕಾಯಿ, ಹಸಿ ಪಪ್ಪಾಯಿ, ಮರಗೆಣಸು, ಎಳೆನೀರು ಸಾಕಷ್ಟು ಪ್ರಮಾಣದಲ್ಲಿ ಬಳಸಬೇಕು. ಆಕ್ಸಲೇಟ್ಸ್ ಇರುವಂತಹ ಆಹಾರಗಳಾದ ಬೀಟ್ರೂಟ್, ಶೇಂಗಾ, ಪಾಲಕ್, ಸ್ಟ್ರಾಂಗ್ ಟೀ, ಸ್ಟ್ರಾಂಗ್ ಕಾಫಿ, ಚಾಕ್ಲೇಟ್, ಕೋಲಾ, ಗೋಡಂಬಿ, ಸುವರ್ಣಗಡ್ಡೆ, ಟೊಮ್ಯಾಟೊ, ಕ್ಯಾಬೇಜ್ ಹಾಗೂ ಮಾಂಸ ಇವುಗಳನ್ನು ತಿನ್ನಬಾರದು. ಹಸಿ ತರಕಾರಿಗಳು, ಹಣ್ಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ಮೂಲಂಗಿ, ಪಪ್ಪಾಯಿ ದಿನನಿತ್ಯ ಉಪಯೋಗಿಸಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:55 ಆಗುತ್ತಲಿದೆ. ನಮ್ಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 7 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು. ಪ್ರಿಯ ಕೇಳುಗರೇ, ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ನಮ್ಮ ವಿಷಯ ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಕೇಳುಗರೆ, ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಮಾತನಾಡಲು ಇಂದು ಬೆಳಗ್ಗೆ 10 ಗಂಟೆಗೆ ಕರೆ ಮಾಡಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640373. ಮತ್ತೊಂದು ಮೊಬೈಲ್ ಸಂಖ್ಯೆ 9141970222. ತಪ್ಪದೇ ಕರೆ ಮಾಡಿ, ಭಾಗವಹಿಸಿ, ಕೇಳಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಕೇಳುಗರೇ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 7 ಗಂಟೆ 5 ನಿಮಿಷಕ್ಕೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8 ಗಂಟೆ 30 ನಿಮಿಷಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಅಟ್ ಬೆಂಗಳೂರು. ತಪ್ಪದೇ ಕೇಳಿ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಯಾರು?
3: ಓ ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತ

0: ಗುರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ, ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
1: ಯಾರು?
2: ಓ ಸವಿರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.

0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
4: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ

0: ದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ ಎರಡು ದಿನಗಳ ಗೇರುಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ಇರುವ ಸಾಧ್ಯತೆ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 7:15:48. ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಭಾವತರಂಗದಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಈ ಹಾಡು

ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಇದುವರೆಗೆ ಭಾವತರಂಗ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಆಯ್ದ ಕೆಲವು ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಈಗ ಸೇವಾ ಮಾಹಿತಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
4: ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಪ್ರಿಯ ಕೇಳುಗರೇ, ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೇ, ನಮ್ಮ ವಿಷಯ ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಮಳೆಗಾಲದಲ್ಲಿ ಸಾರ್ವಜನಿಕರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬಹುದು ಅನ್ನೋ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ

0: ಗೆ ಕರೆ ಮಾಡಿ ಹಂಚಿಕೊಳ್ಳಿ. ನೀವು ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640473. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ವೇಳೆ 7:35 ಆಗುತ್ತಲಿದೆ. ಇನ್ನು ಕೆಲ ಕ್ಷಣಗಳಲ್ಲಿ ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ. ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ. ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ. 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ

0: ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ

0: ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ. ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ. ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 7:45. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ನಮಸ್ಕಾರ, ನಾನು ಡಾಕ್ಟರ್ ಚನ್ನಬಸವರಾಜ್ ಆರ್ಡಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ದೇವಸಮುದ್ರ, ಇಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ. ಇವತ್ತು ನಾವು ಆಯುರ್ವೇದದ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾಗಿರ್ತಕ್ಕಂತ ವಿರುದ್ಧಾಹಾರದ ಕುರಿತು ನಾವು ತಿಳ್ಕೊಳ್ಳೋಣ. ನಾವು ಒಂದು ಕ್ಷಣ ಯೋಚನೆ ಮಾಡೋಣ. ಇವತ್ತು ನಾವು ಪ್ರತಿದಿನ ಊಟ ಮಾಡ್ತಾ ಇದ್ದೀವಿ, ಆದರೆ ಏನ್ ತಿಂತಾ ಇದ್ದೀವಿ ಮತ್ತೆ ಹೇಗೆ ತಿಂತಾ ಇದ್ದೀವಿ ಅಂತಕ್ಕಂಥದ್ದು ಮತ್ತು ಯಾವ ಪದಾರ್ಥಗಳನ್ನು ಒಟ್ಟಿಗೆ ತಿಂತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಆಗ್ಲೇ ಹೇಳಿದಾಗೆ ಆಯುರ್ವೇದದಲ್ಲಿ ಒಂದು ಪರಿಕಲ್ಪನೆ ಇದೆ, ವಿರುದ್ಧಾಹಾರ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಆಹಾರ ಶರೀರದಲ್ಲಿರ್ತಕ್ಕಂತ ನಮ್ಮ ದೋಷಗಳನ್ನ, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ಪ್ರಚೋದಿಸ್ತದೋ ಮತ್ತೆ ಯಾವುದು ಅದನ್ನ ಹೊರ ಹಾಕೋದಿಲ್ಲ, ಸರಿಯಾಗಿ ದೋಷಗಳನ್ನು ಹೊರ ಹಾಕೋದಿಲ್ಲ, ಅದನ್ನ ನಾವು ವಿರುದ್ಧಾಹಾರ ಅಂತ ಹೇಳ್ತೀವಿ. ಅಂದ್ರೆ ಉದಾಹರಣೆಗೆ 2 ಅಥವಾ 2ಕ್ಕಿಂತ ಹೆಚ್ಚು ಆಹಾರ ಪದಾರ್ಥಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಲಾರದೇ ಇರತಕ್ಕಂಥದನ್ನ ನಾವು ಸೇರಿಸಿ ಜೊತೆಗೆ ಸೇವನೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ಏನಾಗುತ್ತೆ, ವಿಷದಂತೆ ಕೆಲಸ ಮಾಡುತ್ತೆ. ಇದು ವಿರುದ್ಧಾಹಾರ ಅಂತಕ್ಕಂಥದ್ದು ಹೇಗೆ ಅಂದ್ರೆ, ನಮಗೆ ತಕ್ಷಣದಲ್ಲಿ ಇದ್ರದ್ದು ಲಕ್ಷಣಗಳು ಗೊತ್ತಾಗ್ಲಿಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ, ಆದ್ರೆ ದೀರ್ಘಕಾಲದಲ್ಲಿ ಇದು ನಮ್ಮ ಶರೀರದ ಧಾತುಗಳನ್ನು ಮತ್ತು ದೋಷಗಳನ್ನು ಕೆಡಿಸ್ಬಿಟ್ಟು ತುಂಬಾ ತೀವ್ರತರನಾದ ಕಾಯಿಲೆಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಒಟ್ಟು 18 ರೀತಿಯ ವಿರುದ್ಧಾಹಾರಗಳನ್ನು ವಿವರಿಸಿದ್ದಾರೆ. ಆದ್ರೆ ಇವತ್ತು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಜಾಸ್ತಿಯಾಗಿ ಮಾಡತಕ್ಕಂಥ ವಿರುದ್ಧಾಹಾರಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು. ಒಂದು ಮೊದಲನೇದಾಗಿ ಒಂದು ಸಂಸ್ಕಾರ ವಿರುದ್ಧ ಅಂತ ಹೇಳ್ತೀವಿ. ಸಂಸ್ಕಾರ ವಿರುದ್ಧ ಅಂತಂದ್ರೆ ನಾವು ಕೆಲವೊಂದು ಪದಾರ್ಥಗಳನ್ನ ಬಿಸಿ ಮಾಡಿ ತಗೋಬಾರದು ಅಂತ ಹೇಳ್ತೀವಿ. ಆದ್ರೆ ನಾವಿವತ್ತು ಕೆಲವೊಂದು ಪದಾರ್ಥಗಳನ್ನ ಬಿಸಿ ಮಾಡಿ ತಗೊಳ್ತಾ ಇದೀವಿ. ಉದಾಹರಣೆ ಮೊಸರನ್ನ ಬಿಸಿ ಮಾಡಿ ತಗೋಬಾರ್ದು ಅಂತ ಹೇಳ್ತೀವಿ. ಅದೇ ರೀತಿ ಜೇನುತುಪ್ಪವನ್ನು ಸಹಿತ ಬಿಸಿ ಮಾಡಿ ತಗೋಬಾರ್ದು ಅಂತ ಹೇಳ್ತೀವಿ. ಆದ್ರೆ ಇವತ್ತಿನ ಹೆಚ್ಚು ಪ್ರಚಲಿತ ಆಗಿರ್ತಕ್ಕಂಥ ಒಂದು ಆಹಾರ ಅಂತಂದ್ರೆ ಬಿರಿಯಾನಿ. ಇದರಲ್ಲಿ ನಾವು ಮೊಸರನ್ನ ಹಾಕ್ಬಿಟ್ಟು ಸಹಿತ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಇದು ಒಂದು ವಿರುದ್ಧ ಆಹಾರ ಆಗಿರ್ತಕ್ಕಂಥದ್ದು. ಜೊತೆಗೆ ಬೆಳಿಗ್ಗೆ ಎದ್ದಾಗ ತುಂಬಾ ಜನ ಏನ್ ಮಾಡ್ತಾರೆ, ಬಿಸಿ ನೀರಿಗೆ ಜೇನುತುಪ್ಪ ಅಥವಾ ನಿಂಬೆಹಣ್ಣ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ತೂಕ ಕಡಿಮೆ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಿಸಿ ನೀರು ಅಂದ್ರೆ ಇಲ್ಲಿ ತುಂಬಾ ಉಗುರು ಬೆಚ್ಚಿಗಿರ್ತಕ್ಕಂಥ

0: ಅಂತ ನೀರನ್ನು ತಗೋಬೇಕು. ಬಿಸಿ ನೀರಲ್ಲಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಬಾರದು. ಜೊತೆಗೆ ಇನ್ನೊಂದು ಹೆಚ್ಚು ಫೇಮಸ್ ಆಗಿರ್ತಕ್ಕಂಥ ಗ್ರೀನ್ ಟೀ. ಗ್ರೀನ್ ಟೀನಲ್ಲಿ ನಾವು ಈ ಮಧು ಅಂದ್ರೆ ಜೇನುತುಪ್ಪವನ್ನು ಬೆರೆಸ್ಕೊಂಡು ಕುಡಿತಾ ಇದೀವಿ. ಇದು ಸಹಿತ ಸಂಸ್ಕಾರ ವಿರುದ್ಧ ಆಗ್ತಕ್ಕಂಥದ್ದು. ಇನ್ನೊಂದು ದೇಶ ವಿರುದ್ಧ ಅಂತ ಹೇಳ್ತೀವಿ. ದೇಶ ವಿರುದ್ಧ ಅಂತಂದ್ರೆ ಏನಂದ್ರೆ, ನಾವು ಉಷ್ಣ ಪ್ರದೇಶದಲ್ಲಿ, ಈಗ ಬಿಸಿಲು ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಉಪ್ಪು ಹುಳಿ ಖಾರ ಮತ್ತೆ ಉಷ್ಣ ಜಾಸ್ತಿ ಇರತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡತಕ್ಕಂಥದ್ದು ಸಹಿತ ನಾವು ದೇಶ ವಿರುದ್ಧ ಅಂತ ಹೇಳ್ತೀವಿ. ಇನ್ನೊಂದು ಕಾಲ ವಿರುದ್ಧ ಅಂತ ಹೇಳ್ತಕ್ಕಂಥದ್ದು. ಕಾಲ ವಿರುದ್ಧ ಅಂತಂದ್ರೆ, ಈಗಾಗಲೇ ಹೇಳಿದಾಗೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಹೇಳ್ತೀವಿ. ಅವುಗಳಲ್ಲಿ ಈಗ ಬೇಸಿಗೆ ಕಾಲದಲ್ಲಿ ಖಾರ ಉಪ್ಪು ಹುಳಿಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಚಳಿಗಾಲದಲ್ಲಿ ತಂಪಾದ ಪದಾರ್ಥಗಳನ್ನು ಜಾಸ್ತಿ ಬಳಸ್ತಕ್ಕಂಥದ್ದು, ಇವನ್ನ ನಾವು ಕಾಲ ವಿರುದ್ಧ ಅಂತ ಹೇಳ್ತೀವಿ. ಇನ್ನೊಂದು ಅಗ್ನಿ ವಿರುದ್ಧ ಅಂತ ಹೇಳ್ತೀವಿ. ಅಗ್ನಿ ವಿರುದ್ಧ ಅಂದ್ರೆ ನಮಗೆ ಹಸಿವಿರಲ್ಲ, ಹಸಿವು ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಸಹಿತ ನಾವು ಏನೋ ಒಂದು ಬಾಯಿ ಚಪಲಕ್ಕೋಸ್ಕರ ತಿಂದಾಗ ಏನಾಗುತ್ತಂದ್ರೆ ಅದು ಅಗ್ನಿ ವಿರುದ್ಧ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಅಗ್ನಿ ಮಂದ ಇರುತ್ತೆ ಆ ಟೈಮಲ್ಲಿ, ನಾವು ಆ ಟೈಮಲ್ಲಿ ಆಹಾರವನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಅದು ದೇಹದಲ್ಲಿ ಆಮ ಆಗಿ ವಿಷ ಕನ್ವರ್ಟ್ ಆಗ್ತಕ್ಕಂಥದ್ದು, ಅದರಿಂದ ತುಂಬಾ ಕಾಯಿಲೆಗಳು ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾತ್ರ ವಿರುದ್ಧ ಅಂತ ಹೇಳ್ತೀವಿ. ಕೆಲವೊಂದು ಆಹಾರಗಳನ್ನು ನಾವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ತಗೋಬಾರ್ದು ಅಂತ ಹೇಳ್ಬಿಟ್ಟು ಆಯುರ್ವೇದ ಹೇಳ್ತದೆ. ಉದಾಹರಣೆ, ಜೇನು ಮತ್ತೆ ತುಪ್ಪ ಇವೆರಡನ್ನ ಸಹಿತ ನಾವು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ತಗೋಬಾರ್ದು ಅಂತ ಹೇಳ್ತೀವಿ ನಾವು. ಇನ್ನೊಂದು ವೀರ್ಯ ವಿರುದ್ಧ ಅಂತ ಹೇಳ್ತೀವಿ. ವೀರ್ಯ ವಿರುದ್ಧ ಅಂದ್ರೆ ಉಷ್ಣ ವೀರ್ಯ ಮತ್ತೆ ಶೀತ ವೀರ್ಯ ದ್ರವ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಉಷ್ಣ ದೇಹಕ್ಕೆ ಉಷ್ಣತೆಯನ್ನು ಕೊಡ್ತಕ್ಕಂಥ ದ್ರವ್ಯಗಳು ಮತ್ತೆ ಶೀತವನ್ನು ಉಂಟು ಮಾಡತಕ್ಕಂಥ ದ್ರವ್ಯಗಳನ್ನ ಒಟ್ಟಿಗೆ ತಗೋಬಾರ್ದು ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ ಮೀನನ್ನು ಸೇವನೆ ಮಾಡಬೇಕಾದ್ರೆ ಜೊತೆಗೆ ಹಾಲನ್ನು ಸೇವನೆ ಮಾಡಬಾರ್ದು ಅಥವಾ ಹಾಲಿನ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ಸಂಯೋಗ ವಿರುದ್ಧ ಅಂದ್ರೆ ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಉದಾಹರಣೆಗೆ ಹಾಲಿನ ಜೊತೆ ಹುಳಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಅಥವಾ ಹುಳಿ ಹಣ್ಣುಗಳನ್ನು ನಾವು ಸೇವನೆ ಮಾಡಬಾರ್ದು ಅಂತ ಹೇಳ್ತೀವಿ. ಆದ್ರೆ ಇವತ್ತು ನಮ್ಗೆ ಮಿಲ್ಕ್ ಶೇಕ್, ಕೆಲವೊಂದು ದ್ರಾಕ್ಷಿ ಮಿಲ್ಕ್ ಶೇಕ್ ಆಗಿರ್ಬೋದು ಅಥವಾ ಕಿತ್ತಳೆ ಮಿಲ್ಕ್ ಶೇಕ್ ಆಗಿರ್ಬೋದು ಅಥವಾ ಮುಸುಂಬೆ ಮಿಲ್ಕ್ ಶೇಕ್ ಆಗಿರ್ಬೋದು, ಈ ತರ ನಾವು ಮಿಲ್ಕ್ ಶೇಕ್ಗಳನ್ನು ಸೇವನೆ ಮಾಡತಕ್ಕಂಥದ್ದು ಸಹಿತ ನಮಗೆ ಸಂಯೋಗ ವಿರುದ್ಧ ಅಂತ ಹೇಳ್ತೀವಿ. ಇನ್ನೊಂದು, ಕೆಲವೊಂದು ಪದಾರ್ಥಗಳು ಇಷ್ಟ ಇರಲ್ಲ ಆದ್ರೆ ಏನೋ ಒಂದು ಬಲವಂತಕ್ಕೆ ತಿಂತಾ ಇರ್ತೀವಿ, ಇದನ್ನ ನಾವು ಹೃದಯ ವಿರುದ್ಧ ಅಂತ ಹೇಳ್ತೀವಿ. ಇನ್ನೊಂದು ಹತ್ತನೇದಾಗಿ ಬಂದಿರತಕ್ಕಂಥದ್ದು ವಿಧಿ ವಿರುದ್ಧ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾತಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಮಾತಾಡ್ತಾ ಊಟ ಮಾಡ್ತಕ್ಕಂಥದ್ದು, ಅಥವಾ ನಗತಾ ಊಟ ಮಾಡ್ತಕ್ಕಂಥದ್ದು, ಅಥವಾ ಗಡಿಬಿಡಿಯಲ್ಲಿ ಎದ್ದುಬಿಟ್ಟು ಬೇಗ ಬೇಗ ಬೇಗ ತಿನ್ಬಿಟ್ಟು ಎದ್ದಾಳ್ತಕ್ಕಂಥದ್ದು, ಅಥವಾ ನಿಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಜೊತೆಗೆ ನಾವು ಟಿವಿ ನೋಡ್ಕೊಂತ, ಮೊಬೈಲ್ ನೋಡ್ಕೊಂತ, ಸ್ಕ್ರೀನ್ಗಳು ನೋಡ್ಕೊಳ್ತಾ ಊಟ ಮಾಡ್ತಕ್ಕಂಥದ್ದು ಸಹಿತ ವಿಧಿ ವಿರುದ್ಧ ಆಗಿರ್ತಕ್ಕಂಥದ್ದು. ಈಗ ವಿರುದ್ಧ ಆಹಾರಗಳನ್ನ ತಗೊಂಡ ತಕ್ಷಣ ನಮಗೆ ಲಕ್ಷಣ ಗೊತ್ತಾಗ್ಬಿಡ್ತಾ ಇಲ್ಲ, ಯಾಕೆಂತಂದ್ರೆ ನಮ್ಗೆ ಹೇಳ್ಬೋದು ಸರ್ ನಾವ್ ಇವನ್ನೆಲ್ಲ ಸೇರಿಸಿ ತಗೊಳ್ತಾ ಇದೀವಿ ನಮ್ಗೇನು ತೊಂದರೆ ಇಲ್ಲ ಅಂತೇಳಿ. ಬಟ್ ಈ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡಿದಾಗ ದೀರ್ಘಕಾಲದಲ್ಲಿ ಬರ್ತಕ್ಕಂಥ ತುಂಬಾ ಚರ್ಮ ಕಾಯಿಲೆಗಳು ಬರ್ಬೋದು. ಈಗ ತೊನ್ನು ಅಂತಕ್ಕಂಥದ್ದು ತುಂಬಾ ಜನದಲ್ಲಿ ನೋಡ್ತಾ ಇರ್ತೀರಾ, ಇದು ಸಹಿತ ವಿರುದ್ಧ ಆಹಾರಕ, ಇದರಲ್ಲಿ ತೊನ್ನಿಗೆ ವಿರುದ್ಧ ಆಹಾರ ಆಗ್ತಕ್ಕಂಥದ್ದು ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಬಂಜೆತನ ಅಂತಕ್ಕಂಥದ್ದು, ಅಂದ್ರೆ ತುಂಬಾ ಜನ ಮಕ್ಕಳಿಲ್ದಲೇ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ, ಅವರು ಸಹಿತ ಈ ವಿರುದ್ಧ ಆಹಾರ ಅಂತಕ್ಕಂಥದ್ದು ಮುಖ್ಯವಾದ ಕಾರಣ ಆಗಿರೋದ್ರಿಂದ ಇದರ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಜೊತೆಗೆ ಚರ್ಮದ ಕಾಯಿಲೆಗಳು, ಈ ಕುಷ್ಠ ಅಂತಕ್ಕಂಥದ್ದಾಗ್ಲಿ ಅಥವಾ ಈ ತುರಿಕೆ, ತುಂಬಾ ದೀರ್ಘಕಾಲದ ತುರಿಕೆಗಳಿಗೆ ಈ ವಿರುದ್ಧ ಆಹಾರಗಳ ಕಾರಣ ಆಗ್ತಕ್ಕಂಥದ್ದು. ಜೊತೆಗೆ ಶರೀರದಲ್ಲಿ ಓಜಸ್ ಅಂತಕ್ಕಂಥದ್ದು ಕಡಿಮೆ ಆಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ತುಂಬಾ ಲಾಂಗ್ ಟರ್ಮ್ ಕಾಯಿಲೆಗಳು, ಅಂದ್ರೆ ಈಗಾಗಲೇ ಹೇಳ್ದಂಗೆ ಶುಗರ್ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ BP ಇರ್ಬೋದು, ಜೊತೆಗೆ ಮಾನಸಿಕ ಅಸ್ವಸ್ಥತೆ ಇರ್ಬೋದು ಅಥವಾ ಇರುಳುಗುರುಡುತನ ಅಂತ ಹೇಳ್ಬಿಟ್ಟು ಕಣ್ಣು ಕಾಣದೇ ಇರತಕ್ಕಂಥದ್ದು, ಅಂಧತ್ವ, ಈ ತರ ತೊಂದರೆಗಳೆಲ್ಲ ನಮಗೆ ವಿರುದ್ಧ ಆಹಾರದಿಂದ ಉಂಟಾಗ್ತಕ್ಕಂಥದ್ದು. ಆದ್ರಿಂದ ಗೆಳೆಯರೆ, ನಾವಿವತ್ತು ಈ ಏನು ವಿರುದ್ಧ ಆಹಾರ ಅಂತಕ್ಕಂಥ ಒಂದು ಮಾಹಿತಿ ಇದೆ, ಇದನ್ನ ನೀವು ನಿತ್ಯ ಜೀವನದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಯಾವನ್ನ ನಾವು ಸೇವನೆ ಮಾಡಬಹುದು, ಯಾವನ್ನ ನಾವು ಮಿಕ್ಸ್ ಮಾಡಿ ಸೇವನೆ ಮಾಡಬಾರದು ಅಥವಾ ಯಾವ ಕಾಲದಲ್ಲಿ ಸೇವನೆ ಮಾಡಬೇಕಂತದನ್ನ ತಿಳ್ಕೊಂಡು ನಾವು ಆಹಾರವನ್ನು ಸೇವಿಸಿದ್ದೇ ಆದ್ರೆ ನಾವು ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆಕಾಶವಾಣಿ ಚಿತ್ರದುರ್ಗ FM 102.6 MHz. ಇದೀಗ ಚಿತ್ರಗೀತೆಗಳು.

0: ಚಿನ್ನ ಬೆಳ್ಳಿ ಕೊಡಬೇಡ ಒಂದು ಸಾರಿ.
1: ಕಾರ್ಯಕ್ರಮದ ಆರಂಭದಲ್ಲಿ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿರುವ ಕರಿಚಿರತೆ ಚಿತ್ರದ ಹಾಡನ್ನ ಕೇಳುತ್ತಿದ್ದೀರಿ. ತುಷಾರ ರಂಗನಾಥ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲಾ.

0: ಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಚಿತ್ರಗೀತೆಗಳ ಪ್ರಸಾರ FM ಸಮಯ ಸರಿಯಾಗಿ 8 ಗಂಟೆ. ಕೇಳೋರು, ಇವತ್ತು May 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ. ನಮ್ಮ ನೆಲದ ಗತಕಾಲದಲ್ಲಿ ನಡೆದ ಪರಂಪರೆ, ಕಲೆ, ಇತಿಹಾಸ, ಸಂಸ್ಕೃತಿಗಳ ಕಾಲದಲ್ಲಿ ಆ ಕಾಲದಲ್ಲಿ ಅವರು ಬಳಸಿದ ಉಳಿಸಿದ ವಸ್ತುಗಳು ಅಮೂಲ್ಯವಲ್ವೇ? ಅವುಗಳ ಸುರಕ್ಷತೆ ಪ್ರತಿ ನಾಗರಿಕರ ಕರ್ತವ್ಯ, ಅದು ನಮ್ಮ ಚರಿತ್ರೆಯ ಹೆಮ್ಮೆ. ಅನೇಕ ವಸ್ತು ಸಂಗ್ರಹಾಲಯಗಳು ನಮ್ಮಲ್ಲೂ ಇವೆ. ಅವುಗಳಿಗೆ ಭೇಟಿ ನೀಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ವಸ್ತು ಸಂಗ್ರಹಾಲಯಗಳ ಬಗ್ಗೆ ಅರಿವು ಹೆಚ್ಚಿಸಬೇಕಿದೆ. ನಮ್ಮ ಚಿತ್ರದುರ್ಗ ನಗರದ ನೆಲದ ಮದಕರಿ ನಾಯಕ ಓಬವ್ವರ ಕಾಲದ ಅನೇಕ ವಸ್ತುಗಳು ನಮ್ಮ ಚಿತ್ರದುರ್ಗದ ವಸ್ತು ಸಂಗ್ರಹಾಲಯದಲ್ಲಿವೆ. ಕೋಟೆ ನೋಡಲು ಬಂದ ಅನೇಕ ವೀಕ್ಷಕರು ಈ ವಸ್ತು ಸಂಗ್ರಹಾಲಯಕ್ಕೂ ಕೂಡ ಭೇಟಿ ನೀಡಬಹುದು. ಕೆಲವರು, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನದ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಏನು ಅಂದರೆ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಕೆಲವರ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273 ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 9448640273 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶ ಕಳುಹಿಸಿ ಮೊದಲಿಗೆ ನಿಮ್ಮ ಹೆಸರು, ಆನಂತರ ನಿಮ್ಮ ಗ್ರಾಮ ಅಥವಾ ನಗರದ ಹೆಸರು, ಆನಂತರ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಟೈಪ್ ಮಾಡಿ ಸಂದೇಶಗಳನ್ನು ಕಳಿಸ್ತಾ ಇರಿ. ಕೇಳ್ತಾ ಇರಿ ಇದು 102.6 ಮೆಗಾಹರ್ಟ್ಸ್.

ಸುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು,

0: Daily Law के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಪ್ರೇಕ್ಷಕರಿಗೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್.

0: TeleLoke app, website www.daily-law.in या टोल फ्री नंबर 14454 से प्राप्त की जा सकती है।
1: ಪ್ರಿಯ ಶ್ರೋತೃಗಳಿ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುಗರೆ. ನಮ್ಮ ವಿಷಯ, ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಳೆಗಾಲದ ಸಮಯದಲ್ಲಿ ತೆಗೆದುಕೊಳ್ಬೇಕು, ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದು ಬೆಳಗ್ಗೆ 10 ಗಂಟೆಗೆ ಕರೆ ಮಾಡಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಗೆ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640733. ಮತ್ತೊಂದು ಮೊಬೈಲ್ ಸಂಖ್ಯೆ 9141917272.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 8:05. ಇವತ್ತು May 18. ಇವತ್ತು ಮತ್ತೊಂದು ವಿಶೇಷ ದಿನ ರೀ. ಏನು ಅಂತೀರಾ? ನ್ಯಾಷನಲ್ ವಿಸಿಟ್ ಯುವರ್ ರಿಲೇಟಿವ್ಸ್ ಡೇ ಅಂತ. ಈ ನ್ಯಾಷನಲ್ ವಿಸಿಟ್ ಯುವರ್ ರಿಲೇಷನ್ಸ್ ಡೇ ಅಂದರೆ ಕೆಲವ್ರಿಗೀಗಾಗಲೇ ಗೊತ್ತಾಗಿದೆ, ಸಂಬಂಧಿಕರನ್ನ ಭೇಟಿ ಮಾಡುವ ದಿನ. ಇದೇನಿದು, ಆಗಾಗ ಟೈಮ್ ಸಿಕ್ಕಾಗ ನಮ್ಮ ಸಂಬಂಧಿಕರನ್ನ ಭೇಟಿ ಮಾಡ್ತಾನೆ ಇರ್ತೇವೆ ಅಂತಾರೆ ಕೆಲವರು. ಮತ್ತೇಕೆ ಈ ವಿಶೇಷ ಅಂತೀರಾ? ಮೇ ತಿಂಗಳು ಇನ್ನೂ ಇದೆ ರೀ, ಶಾಲಾ ಮಕ್ಕಳಿಗೆ ರಜಾ ದಿನ ಅಲ್ವೇ. ಇಂಥ ಸಂದರ್ಭದಲ್ಲಿ ಮಕ್ಕಳ ಸಮೇತ ಪರಸ್ಪರ ಸಂಬಂಧಿಕರು ಭೇಟಿ ಮಾಡಿ ರಜಾ ದಿನ ಮಜವಾಗಿ ಕಳೆಯೋದ್ರಲ್ಲಿ ಖುಷಿ ಇರುತ್ತೆ. May 18 ವಿಸಿಟ್ ಯುವರ್ ರಿಲೇಟಿವ್ಸ್ ಡೇ. ಜ್ಞಾಪಿಸ್ಕೊಳ್ಳೋಣ, ಅನೇಕ ಸಂಬಂಧಿಕರು ಇರ್ತಾರೆ, ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಪ್ಪ ಅಂಥದ್ರ ನಡುವೆ ಅಣ್ಣಯ್ಯ ಹೃದಯವಂತ.

ಹೃದಯವಂತ ಚಿತ್ರದ ಗೀತೆ ಇದುವರೆಗೆ ಕೇಳಿದಿರಿ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇವತ್ತು May 18 ಕನ್ನಡ ಸಾಹಿತ್ಯ ಲೋಕ, ಅದರಲ್ಲಿ ಜಾನಪದ ಸಾಹಿತ್ಯಕ್ಕೆ ಅಪಾರ ಸೇವೆ ಸಲ್ಲಿಸಿದ ಗೋರು ಚನ್ನಬಸಪ್ಪ ಅವರ ಜನ್ಮದಿನ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗೊಂಡೇದಹಳ್ಳಿಯಲ್ಲಿ 1930 May 18 ಜನಿಸಿದ ತಂದೆ ರುದ್ರಪ್ಪ, ತಾಯಿ ಅಕ್ಕಮ್ಮ. ಗೋರು ಚನ್ನಬಸಪ್ಪ ಇವರ ಪೂರ್ಣ ಹೆಸರು ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅಂತ. ಜಾನಪದ ವಚನ ಸಾಹಿತ್ಯದ ಕುರಿತು ಸಾಕ್ಷಿಕಲ್ಲು, ಹೊನ್ನ ಬಿಟ್ಟೆವು ಒಲಕೆಲ್ಲ, ಕರ್ನಾಟಕ ಪ್ರಗತಿಪಥ, ಚೆಲುವಾಂಬಿಕೆ, ಕುನಾಲ, ಬೆಳ್ಳಕ್ಕಿ ಹಿಂಡು ಬೆದರ್ಯಾವು, ಬಾಗೂರು, ನಾಗಮ್ಮ ಗ್ರಾಮ ಗೀತೆಗಳ ಕೃತಿಗಳನ್ನು ರಚಿಸಿದ್ದಾರೆ. ವಿಭೂತಿ ಕರ್ನಾಟಕ ಜಾನಪದ ಕಲೆಗಳು ಎಂಬ ಕೃತಿ ಕೂಡ ಇವರದೇ. 1992 1995 ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. 87 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಗೋರು ಚನ್ನಬಸಪ್ಪ ವಹಿಸಿದ್ರು. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೆತಿವೆ. ನಾಡೋಜ ಪ್ರಶಸ್ತಿ, ರಾಷ್ಟ್ರೀಯ ಬಸವ ಪುರಸ್ಕಾರ, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಗೋರು ಚನ್ನಬಸಪ್ಪ ಅವರಿಗೆ ಲಭಿಸಿದೆ. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಗೌರಮ್ಮ ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಕಾರ್ತಿಕ್. ಉಪೇಂದ್ರ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ SA ರಾಜ್ಕುಮಾರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 8:35. ಕೆಲವರು ಯಾರೆಲ್ಲ ತಡವಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇದ್ದೀರಿ, ಟ್ಯೂನ್ ಮಾಡಿದ್ದೀರಿ, ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ, ಅವರಿಗಾಗಿ ಮತ್ತೊಮ್ಮೆ ಪ್ರಶ್ನೆ ಏನು ಅಂದರೆ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ 9448640734 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳುಹಿಸಿ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಈ ಸಂದರ್ಭದಲ್ಲಿ ಪ್ರಶ್ನೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಇಂದಿನ ದಿನಪತ್ರಿಕೆಗಳನ್ನು ನೋಡುವುದಾದರೆ, ಚಿತ್ರದುರ್ಗದ ವರದಿ. ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ ಖರೀದಿಸಲು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ನಿರ್ಧಾರ ಕೈಗೊಂಡಿದೆ. ಪ್ರತಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ನಿಗದಿಪಡಿಸಲಾಗಿದೆ. ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳ ನಿಯಮಿತದಿಂದ ಖರೀದಿ ಪ್ರಕ್ರಿಯೆ ನಡೆಯಲಿದೆ. ನೋಂದಣಿಗೆ 50 ದಿನ ಹಾಗೂ ಖರೀದಿ ಪ್ರಕ್ರಿಯೆಗೆ 60 ದಿನ ಕಾಲಾವಕಾಶ ನಿಗದಿಪಡಿಸಲಾಗಿದೆ. ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ವರೆಗೆ ಖರೀದಿಸಲಾಗುತ್ತದೆ. ಚಿತ್ರದುರ್ಗದ ಎಪಿಎಂಸಿ ಆವರಣದಲ್ಲಿ ಖರೀದಿ ಕೇಂದ್ರ ಕಾರ್ಯನಿರ್ವಹಿಸಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 6 3 6 6 9 7 5 8 5 3 8 6 ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 6 3 6 6 9 7 5 3 8 6 ಚಿತ್ರದುರ್ಗದ ಮತ್ತೊಂದು ವರದಿ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೆ ಜೂನ್ 30, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಆಸಕ್ತ ವಿದ್ಯಾರ್ಥಿಗಳು ಈಗ ಹೇಳುವ ವೆಬ್ಸೈಟನ್ನು ಸಂಪರ್ಕಿಸಬಹುದು. ವೆಬ್ ವಿಳಾಸ www.sw.kar.nic.in ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ನಿಲಯಪಾಲಕರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ.

ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ ಎಫ್ಎಂ ಸಮಯ 8:41. ಕೆಲವರು ಈ ಮುಂಚೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನು ಅಂದ್ರೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನದ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ನಮ್ಮ ಕೇಳುಗರ ಸಂದೇಶಗಳು. ಚಿತ್ರದುರ್ಗ ನಗರದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಚಿತ್ರದುರ್ಗ ನಗರದ ನಳಿನಿ ಸತೀಶ್ ಸಂಗಮೇಶ್ವರ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನೇತ್ರ ನಟರಾಜ್ ಅವರು ಸಂದೇಶ ಬಂದಿದೆ. ರೂಪ ಪಾಂಡುರಂಗರಾವ್ ಇವರ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸೋನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಶಿವಲೀಲ ಇವರ ಸಂದೇಶ ನಮಗೆ ತಲುಪಿದೆ. ಬೆಂಗಳೂರು ಗ್ರಾಮಾಂತರದಿಂದ ಸಂದೇಶವನ್ನು ಬೋಧನವಸಹಳ್ಳಿಯ ಕೇಳುಗರ ಬೋಪ ವೆಂಕಟೇಶ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಗೌರಮ್ಮ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರವಾಣಿ ಸತೀಶ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರೊಂದಿಗೆ ಡಾಕ್ಟರ್ ರವಿ ಅನನ್ಯ ಅಕುಲ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೆ ಡಾಕ್ಟರ್ ಎಸ್ ಟಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ವೃತ್ತ ಚಿತ್ರದುರ್ಗದಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕಿನ ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಸಿದ್ದಲಿಂಗ ಮೂರ್ತಿ ಅವರು ಸಿರಿಗೆರೆಯಲ್ಲಿ ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳ ಜಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಸಿರಿಗೆರೆ ಸಿರಿ ಗೌರಿ ಅವರು ಚಿತ್ರದುರ್ಗ ನಗರದ ಬಸವ ಮಂಟಪ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಲೇಖನ ಚಂದ್ರಪ್ಪ ಕಾಲ್ಕೆರೆ ಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಎರಳನಾಯಕ ಚಿರತಗುಂಡು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದೀರಿ. ಒನ್ನೂರಲ್ಲಿ ಹನುಮಂತಾಪುರ ಜಗೂರು ತಾಲೂಕಿಂದ ಗಿರೀಶ್ ಸಾಲೆಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಿ ಬಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ಇವರು ಕೂಡ ದೊಡ್ಡಉಳ್ಳಾರ್ತಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಚಳ್ಳಕೆರೆ ತಾಲೂಕು ಕೂಡ್ಲಿಗೆ ತಾಲೂಕಿನ ಊಡೆಮ್ನಿಂದ ಶಾಂತ್ ಕುಮಾರಿ ಅವರ ಸಂದೇಶ ಬಂದಿದೆ. ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಪಂಡ್ರಳ್ಳಿ ರವಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದು. ಅಮೃತ ರಮೇಶ್ ಅವರು ಕೇಳ್ತಾ ಇದ್ದಾರೆ ಚಿತ್ರದುರ್ಗ ಆಕಾಶವಾಣಿಯನ್ನು. ಹಾಗೆ ಅಥರ್ವ ಬೋರಪ್ಪ ಚನ್ಕೇಶ್ವ ಪವಿತ್ರ ಹೊಸಮಾಳಿಗೆಯಿಂದ, ಸವಿತಾ ದೇವರಾಜ್ ನಚಿಕೆ ತೃಪ್ತಿ ಕೆಳಗೋಟೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಅಶ್ವಿನಿ ರಾಜು, ಕೆ ಬಿ ರಾಜು, ಅಚ್ಯುತ್ ರಾವ್, ಅಚ್ಯುತ ಸೂರ್ಯ

0: ಇವರೆಲ್ಲ ಸಂದೇಶವನ್ನು ಕಳಿಸಿರೋದು. ಆನಂದ್ ಭಾಸ್ಕರ್ ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಧರಣಿ ಚಿತ್ರದುರ್ಗದಿಂದ ಸ್ವರೂಪ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರಲ ಗುಂಡಿಯವರ ಸಂದೇಶ ಬಂದಿದೆ. ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ ಫಸ್ಟ್ ಕ್ರಾಸ್ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ನಮಗೆ ಸಂದೇಶವನ್ನು ಕಳಿಸಿರುವ ಶ್ರೋತೃ ಶಶಿಕಲಾ ಸಾಹಿನಾಥ್ MKT ಸಂದೇಶವನ್ನು ಕಳಿಸಿದ್ದೀರಿ. ಮುತ್ತಿಗಾರಹಳ್ಳಿಯ ಕೇಳುಗರಾದ ಎಂಈಶಣ್ಣ ಅವರು, ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ, ಹಳೆ ಟೌನ್ ಅಂತ ಹೇಳ್ತಿದ್ದಾರೆ, ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಷಡಕ್ಷರಪ್ಪ ಪಿ, ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸುಭಾಂಗ್ ಹವಿಶ್ BVKS ಲೇಔಟ್ ಚಿತ್ರದುರ್ಗದಿಂದ, ಆದ್ಯಂತ್ ಮತ್ತು ಹರ್ಷಿತ ಬಾಪೂಜಿ ನಗರ ಚಿತ್ರದುರ್ಗದಿಂದ, ರಾಯಬಾಗ್ ತಾಲೂಕು ಮುಗಳಕೊಂಡದ ಶಿವಲಿಂಗ ಹಿರೇಮಠ್, ಕಲಾವತಿ ಮತ್ತು ಅಭಿಷೇಕಯ್ಯ ನಿಮ್ಮ ಸಂದೇಶ ಬಂದಿದೆ. ಗೋನೂರು ಬೊಮ್ಮನಹಳ್ಳಿಯಿಂದ ಜಗದೀಶ್ ಮತ್ತು ಸಹನ ಕುಮಾರ್ ಇವರು ಕೂಡ ಸಂದೇಶವನ್ನು, ಮನೋಜ್ ಕುಮಾರ್ ಸಂದೇಶವನ್ನು ಕಳಿಸಿದ್ದೀರಿ. ABಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಇವರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೈಲಾಜಾ ಲೋಕಣ್ಣ ಇವರು ಸಂದೇಶ BVKS ಲೇಔಟ್ ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಬೆಂಗಳೂರು ನಾಗರಾಜ್ ನಾಗರಾಜ್ ರೆಡ್ಡಿ ಇವರು ರಾಮತೀರ್ಥದ ಹರಿಹರ ತಾಲೂಕಿಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಗಿರೀಶ್ ರಾಗಿತನೆ ಗಿರೀಶ್ ಅಂತ ಹೇಳ್ತಿದ್ದಾರೆ ಚಿತ್ರದುರ್ಗದಿಂದ. ರವಿಕುಮಾರ್ ನಾಯ್ಕ MH ಮೇಟಿಕುರ್ಕಿಯಿಂದ ಸಂದೇಶವನ್ನು, ಹಿರಿಯೂರು ತಾಲೂಕಿನ ಸಂದೇಶವನ್ನು ಕಳಿಸಿದಿರಿ. ಲೋಕೇಶ್ ಶಿಕ್ಷಕರು ಅಂತ ಹೇಳ್ತಿದ್ದಾರೆ, ಇವರು ಕೂಡ ಹಿರಿಯೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ವಿಭಾ ದೀಪಕ್ ಬೆಂಗಳೂರಿನಿಂದ, ಗೀತಾ ರುದ್ರಪ್ಪ ಪಿಳೇಕೆರ್ನಹಳ್ಳಿಯಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ್ ತೀರ್ಥಗುಂಡಿನಲ್ಲಿ ಕೇಳ್ತಾ ಇದ್ದಾರೆ. ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸುರೇಶ್ GS ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣಾ ಜಗದೀಶ್ ವೀರಭದ್ರ ಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಸುಭಾನ್ ಕೋರಿ ಅಗರಿಬೊಮ್ಮನಹಳ್ಳಿ ತಾಲೂಕು ಕಂಪಸಾಗರದಿಂದ, ಶಿವಮೊಗ್ಗದ ರೋಟರಿ ವಿಜಯಕುಮಾರ್ ಜಿ ವಿಜಯಕುಮಾರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಭಾವನಾ ಸಾಹಿನಾಥ್ ಇವರು ಕೂಡ ಸಂದೇಶವನ್ನು, MKT ಶಿಲ್ಪಾ ವಿದ್ಯಾನಗರ ಇವರು ಸಂದೇಶವನ್ನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತರುಣ್ ಮತ್ತು ಸ್ಮಿತಾ ಮಹೇಂದ್ರಕರ್ ರಾಣೆಬೆನ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ರತ್ನ ಬಸವರಾಜ್ ತೇಜು ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಗೀತಾ ಶಶಿಧರ್ ಶಿವಗಂಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಮತ್ತು ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದಪ್ಪ KM ಕೃಷ್ಣ ಜಗಳೂರು ತಾಲೂಕು ಕಮಂಡಲ ಗೊಂದೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇನ್ನೂ ಕೂಡ ಕೇಳುಗರ ಹೆಸರುಗಳು ಇವೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ವಿಶ್ವೇಶ್ವರಯ್ಯ, ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ ಅನ್ನೋ ನಮ್ಮ ಪ್ರಶ್ನೆಗೆ ಅನೇಕ ಜನ ಕೇಳುಗರು ಸರಿಯಾದ ಉತ್ತರವನ್ನು ನೀಡ್ತಾ ಸಂದೇಶವನ್ನು ಕಳಿಸಿದ್ದೀರಿ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ನಮಗೆ ಛಾಯಾ ರಾಜಣ್ಣ ಪೂರ್ವಿಕ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ, SKS ನಗರ ದಾವಣಗೆರೆ, SKS ನಗರ ದಾವಣಗೆರೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್. ಎಲ್ಲರಿಗೂ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ವಿನಯ್ ಲೇಖನ, ವಿನೋಬ ನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಶಿವಕುಮಾರ್ ವಸಮನೆ ಭದ್ರಾವತಿಯಿಂದ ಸಂದೇಶ, ಚಿತ್ರ ಶಿವಕುಮಾರ್ ಇವರು ವಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇರೇಹಳ್ಳಿ ಶಿವು, ನಿಮ್ಮ ಸಂದೇಶ ಬಂದಿದೆ. ಪ್ರತಿಭಾ ರಾಘವೇಂದ್ರ ಚೋರ್ನೂರಿಂದ ಸಂದೇಶವನ್ನು ಕಳಿಸಿದಿರಿ. ಚಂದ್ರಶೇಖರ್ ತ್ರಿಭುವನ್ ಮತ್ತು ಧಾತ್ರಿ ಬ್ಯಾಂಕ್ ಕಾಲೋನಿ ಅಂತ ಹೇಳ್ತಾ ಇದ್ದಾರೆ, ಚಿತ್ರದುರ್ಗ ನಗರದ ಬ್ಯಾಂಕ್ ಕಾಲೋನಿಯ ಕೇಳುಗರು. ಭಾಗ್ಯ ಚಂದ್ರಶೇಖರ್ ಕಂಬದ ಬೀದಿ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ರುದ್ರೇಶ್ ನಾಯ್ಕ ಮತ್ತು ಕಮಲಾ, ಯುಡಿಪಿ ಲೇಔಟ್

ಚಿತ್ರದುರ್ಗದಿಂದ ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದು ಮೀರಾ ಅಮರ್ನಾಥ್, ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಮೊಹಮ್ಮದ್ ಖಲೀಲ್, ಲತೀಫ್ ಕಾಶಿಪ್ ರಹಮತ್ ಇವರು ಸಾರಾ ಇವರೆಲ್ಲ ದಾವಣಗೆರೆಯಲ್ಲಿ ರೇಡಿಯೋ ಕೇಳಿದ ಸಂದೇಶವನ್ನು ಕಳಿಸಿದ್ದಾರೆ. ಒನ್ ಕೆ ಓಬವನ್ ತವರೂರು ಗುಡೇಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿರೋದು ತಿಪ್ಪೇಶ್, ಅಂಗಡಿ ತಿಪ್ಪೇಶ್ ಅವರು. ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಶಿವಮೊಗ್ಗದ ಕೃಷಿನಗರದ ದೊಡ್ಡಮನೆ ಸವಿತಾ ಗಣೇಶ್, ನಿಮ್ಮ ಸಂದೇಶ ಬಂದಿದೆ. ಕೊಟ್ಟೂರಿನಿಂದ ಜೌಳಿ ವಿಜಯ್ ಕುಮಾರ್ ಕೊಟ್ಟೂರಿನ ಕೇಳುಗರು. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ ಸಂಜಯ್ ಮತ್ತು ಇವರ ಸಂದೇಶ ಬಂದಿದೆ. ಶಕುಂತಲಮ್ಮ ಶ್ರೀನಿವಾಸ್, ಮೂರ್ತಿ ರೂಪ ರಾಘವೇಂದ್ರ ಇವರು, ಚಿಕ್ಕನಾಯಕನಹಳ್ಳಿ ಶಬರೀಶ್ ಇವರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ. ಚರಿತ್ ನಾಗ್, ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ಮಮತಾ ವೀರೇಶ್ ಬಾಬು ಚೈತನ್ಯ ಶಿರಾ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದೀರಿ. ಚಂದ್ರಶೇಖರ್ ವನ್ನಗೊಂಡನಹಳ್ಳಿ ಶಿರಾ ತಾಲೂಕಿಂದ, ರೂಪ ಪರಮೇಶ್ ರಶ್ಮಿತಾ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ, ನಾವು ಕೂಡ ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಅರ್ಪನಹಳ್ಳಿ ತಾಲೂಕು ಚಿಕ್ಕೇರಿಯಿಂದ ಕೆಂಚನಗೌಡ ರಮೇಶ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮ ಮಹಾಂತೇಶ ಅನುರಾಗ ಕನುಮಪ್ಪ ಲೇಔಟಿಂದ, ಶಕುಂತಲಾ ಧಾತ್ರಿ ತ್ರಿಭುವನ್ ಸಂದೇಶ ಕಳಿಸಿದ್ದೀರಿ. ಇಂದ್ರಜಿತ್ ಸಾಹಿನಾಥ್, ವೀಣಾ ಸಿ ಎಲ್ ಏಕನಾಥ್ ಇವರ ಸಂದೇಶ ಬಂದಿದೆ. ನಿರ್ಮಲ ಮೂರ್ತಿ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಕವಾಡಿಗರ ಹಟ್ಟಿಯಿಂದ ಮುತ್ತುರಾಜ್ ಅನಿತಾ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ವಿಶಾಲ ಷಡಕ್ಷರಪ್ಪ ನಿಮ್ಮ ಸಂದೇಶ ಬಂದಿದೆ. ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ನೂರಿಂದ, ಟಿ ಆರ್ ಸುನಂದ ರಾಜಪ್ಪ ದೈವಿಕ ಪಿ ರಾಜ್ ನಗರಂಗೆರೆಯಿಂದ, ನಾಗೇಂದ್ರ ಉಡೇವು ಅಂತ ಹೇಳ್ತಾ ಇದ್ದಾರೆ ಇಲ್ಲಿಂದ ಸಂದೇಶವನ್ನು. ಉಮೇಶ್ ಸಿರಿಗೆರೆ ಕೂಡ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಾಗಭೂಷಣ್ ಹೆಚ್ ಸಾಲೂರು ಶಿಕಾರಿಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮಹಾದೇವಿ ಇವರು ಆರಕ್ ಬಾವಿ ಕೂಡ್ಲಿಗಿ ತಾಲೂಕಲ್ಲಿ ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಮೆದೆಹಳ್ಳಿಯಿಂದ, ಪ್ರೇಮ ನಟರಾಜ್ ನಾಯಕನಟಿಯಿಂದ, ರೋಹಿಣಿ ಗೌಡೇಶ್ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಿಂದ, ಹುಬ್ಬಳ್ಳಿ ನಗರದ ಕೇಳುಗರು. ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರಮಡಿ ನಿಮ್ಮ ಸಂದೇಶ ಬಂದಿದೆ. ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆ ಇಲ್ಲಿಂದ ಸಂದೇಶವನ್ನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರಿ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಯು ಡಿ ಪಿ ಲೇಔಟಿಂದ, ಧನರಾಜ್ ಪಿ ಚನ್ನಗಿರಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಮನ್ವಿತ್ ಪೂಜಿತ್ ಇಂದುಶ್ರೀ ಜ್ಞಾನಜ್ಯೋತಿ ಇವರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ವಿದ್ಯಾನಗರದಿಂದ ಸಂದೇಶವನ್ನು ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ಭೀಮಸಮುದ್ರದ ಶಿವಸರ್ವೋತ್ತಮ ದವಳಗಿರಿ ಬಡಾವಣೆ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮ್ಮ ಕೇಳುಗರಾದ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರಿ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ, ನೀವೆಲ್ಲ ಸರಿಯಾದ ಉತ್ತರವನ್ನು ತಿಳಿಸಿದ್ದೀರಿ. ಬೆಂಗಳೂರಿನಲ್ಲಿದೆ ಅಂತ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ.

ಪ್ರಿಯ ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು, ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇನ್ನು ಮುಂದೆ 10 ಗಂಟೆಗೆ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272.

0: ಸಾರಿ ಕೇಳು.
1: ಭೀಮಾ ತೀರದಲ್ಲಿ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಬದ್ರಿ ಪ್ರಸಾದ್ ಮತ್ತು ಸುಪ್ರಿಯಾ ರಮೇಶ್ ಕೃಷ್ಣಯ್ಯ. ಲೋಕೇಶ್ ಕೃಷ್ಣ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಅಭಿಮಾನ್ ರಾಯ್ ಜಿ.

ಪ್ರಿಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ FMನಿಂದ ಜನರಂಜನಿ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಇಂದು ಸಂಜೆ 4 ಗಂಟೆಯಿಂದ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿ.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಶ್ರೀರಾಮ್ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಸೌಮ್ಯ. ವಿ ಮನೋಹರ್ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 9:01. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ 10:00 ನಮ್ಮ ನಿಲಯದಿಂದ ಹಲೋ ಕೆಳಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ. ಕೆಳಗರೇ, ಇಂದಿನ ನಮ್ಮ ವಿಷಯ ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಳೆಗಾಲದ ಸಮಯದಲ್ಲಿ ವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ? ನಮ್ಮ ಜೊತೆ ಕರೆ ಮಾಡಿ 10:00 ಮಾತಾಡಿ. ನೀವು ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864072. ಇನ್ನೊಂದು ಮೊಬೈಲ್ ಸಂಖ್ಯೆ 9141

0: 1972 ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ಇನ್ನು ಮುಂದೆ 10 ಗಂಟೆಗೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂ ಕೇಳ್ತಾ ಇರಿ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು.

ಪ್ರಿಯ ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಎಫ್ಎಂನಿಂದ ಜನರಂಜನಿ ನಿಮ್ಮ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ನೆನಪು ಮಾಡಿಕೊಂಡು ಆಗ ಕರೆ ಮಾಡಿ

ಪ್ರಿಯ ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಎಫ್ಎಂನಿಂದ ಜನರಂಜನಿ, ನಿಮ್ಮ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ನೆನಪು ಮಾಡಿಕೊಂಡು ಆಗ ಕರೆ ಮಾಡಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444840273. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 9448640273 ಮತ್ತು 9141970272. ಇವು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯ ಮೊಬೈಲ್ ಸಂಖ್ಯೆಗಳು.

ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನ ಕೇಳೋಣ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ವೇಳೆ 9:30. ಇದೀಗ ಚಿತ್ರಗೀತೆಗಳು ಹಾಗೂ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮ ಕುರಿತಾಗಿ ಕೇಳುಗರ ವಾಟ್ಸಪ್ ಸಂದೇಶಗಳು. ಕಾರ್ಯಕ್ರಮದ ಆರಂಭದಲ್ಲಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಶಶಾಂಕ್ ಮತ್ತು ಶೇಷಗಿರಿ ಹಾಗೂ ಮಾನಸ ಹೊಳ್ಳ. ಪ್ರಮೋದ್ ಗಣೇಶ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಬಿಜೆ ಭರತ್.

0: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ. ಸಮಯ 9:35. ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ನಮ್ಮ ಶ್ರೋತೃಗಳ ಒಂದಿಷ್ಟು ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳನ್ನು ನೋಡೋದಾದ್ರೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲಾ ಇವರು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಬಸವರಾಜ್ ಸರ್ ಅಂತ ಹೇಳ್ತಾ ಇದ್ರೆ, ಶುಭ ಮುಂಜಾನೆ ತಮಗೂ ಕೂಡ. ಶುಭ ಮುಂಜಾನೆ ಭಕ್ತಿಗೀತೆಗಳ ಸಂಗಮ, ದೇಗುಲ ದರ್ಶನ ಸಮಾಗಮ, ಅರ್ಥಪೂರ್ಣ ಮಾಹಿತಿ, ಭಕ್ತಿ ಪ್ರಧಾನ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಗೆ ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ನಳಿನಿ ಸತೀಶ್ ಇವರು. ನಮನ ಕಾರ್ಯಕ್ರಮದಲ್ಲಿ ಶಂಕರಾಚಾರ್ಯರ ಶುಭ ನುಡಿಯೊಂದಿಗೆ ಆರಂಭವಾದ ಕಾರ್ಯಕ್ರಮ, ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನೀವು ನಡೆಸಿಕೊಟ್ಟ ನಮನ ಕಾರ್ಯಕ್ರಮದಲ್ಲಿ ಶ್ರೀಚಂದ್ರವರ ಭಕ್ತಿ ರಚನೆ ಕಪಿಲ ಜಲದಿ ಜಳಕ ಮಾಡಲು ಈ ಭಕ್ತಿಗೀತೆ ಅಂತೂ ತುಂಬ ಇಷ್ಟವಾಯಿತು, ತುಂಬ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಜೊತೆಗೆ ನೀವು ಕೊಟ್ಟ ಮಾಹಿತಿ, ಜೆ ಎನ್ ಕೋಟೆ ಜಂಪಣ್ಣ ನಾಯಕನ ಕೋಟೆಯಲ್ಲಿರುವಂಥ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯ ದೇವಾಲಯದ ಬಗ್ಗೆ ಕೊಟ್ಟ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ನಿರೂಪಣೆ ಕೂಡ ಚೆನ್ನಾಗಿತ್ತು ಅಂತ ಹೇಳೋದ್ರ ಜೊತೆಗೆ ನಂಜನಗೂಡಿನ ನಂಜುಂಡೇಶ್ವರನಿಗೊಂದು ನನ್ನ ನಮಸ್ಕಾರಗಳಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ನಮಗೆ ಜಗಳೂರು ತಾಲೂಕು ಹನುಮಂತಾಪುರದಿಂದ 100 ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹಿರಿಯರ ನುಡಿ ಅಂತ ಹೇಳ್ತಾ ಇದ್ದಾರೆ. ಆಡುವ ಮಾತು ಮುತ್ತಿನಂತಿರಲಿ, ಕೇಳುವ ಕಿವಿಗೆ ಸಿಹಿಯಾಗಿರಲಿ, ನೋಯಿಸುವ ನುಡಿ ಬದಲು ನಗುತರಿಸುವ ನುಡಿ ಸಾಕು ಅಲ್ವೇ ಅಂತ ಹೇಳ್ತಾ ಇದ್ದಾರೆ 100. ಅವರು ಜಗಳೂರು ತಾಲೂಕು ಹನುಮಂತಾಪುರದಿಂದ ಕಾರ್ಯಕ್ರಮವನ್ನು ಬೆಳಗಿನಿಂದ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೇಳ್ತಾ ಇರಿ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಇನ್ನು ಮುಂಜಾನೆಯ ಕಾರ್ಯಕ್ರಮ ಕುರಿತಾಗಿ ನಮ್ಮ ನಗರದ ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ರವಿಯವರು, ಪಂಡ್ರಳ್ಳಿ ರವಿಯವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಾರೆ. ತಮಗೂ ಕೂಡ ನಮಸ್ತೆ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇನೆ. ದೇಶದ ಹಲವಾರು ವಿಷಯಗಳಲ್ಲಿ ಒಂದಾದ ನಮ್ಮ ಚಿತ್ರದುರ್ಗದ ಮದಕರಿ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚಿತ್ರದುರ್ಗದ ಕೋಟೆಯ ನಾಡಿನ ಚರಿತೆಯ ನಾನು ಹಾಡುವೆ ಈ ನಾಗರಹಾವು ಚಿತ್ರದ ಹಾಡಿನ ಮೂಲಕ ಬೆಳಗಿನ ಚಿತ್ರಗೀತೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರಿ. ಇವತ್ತು ಬಂಧು ಬಳಗ ಮನೆಗೆ ಭೇಟಿ ಕೊಡುವ ದಿನ ಅಂತ ಹೇಳಿದ್ರಿ. ಈ ದಿನದ ಬಗ್ಗೆ, ವಿಸಿಟ್ ಯುವರ್ ರಿಲೇಷನ್ಸ್ ಡೇ ಬಗ್ಗೆ ದಿನದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಸ್ತ್ರೀಯ ಸಂಗೀತದ ಮೂಲಕ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತವೆ. ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ರೆ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ರವಿಯವರೇ. ಇನ್ನು ನಮಗೆ ಐತಿಹಾಸಿಕ ನಾಡು ಕೋಟೆ ನಾಡು, ನಮ್ಮ ಚಿತ್ರದುರ್ಗ ನಗರದ ಹೊಸದುರ್ಗದ ದಯಾನಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ರವಿ, ಅನನ್ಯ, ಅಕುಲ್, ಡಾಕ್ಟರ್ ಮಹೇಶ್ ಚಂದ್ರ ಇವರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ BVKS ಲೇಔಟಿಂದ. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನಮಸ್ತೆ. ಬೆಳಗಿನ ನಮನ ಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಸಿದ್ದವನಹಳ್ಳಿ ಸಮೀಪದ ಜಂಪಣ್ಣ ನಾಯಕನ ಕೋಟೆ ಗ್ರಾಮ ದೇವತೆ ಕರಿಯಮ್ಮ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಹಿನ್ನೆಲೆ ಹಾಗೂ ಮಾಹಿತಿ ತುಂಬ ವಿವರವಾಗಿದ್ವು, ಅರ್ಥಪೂರ್ಣವಾಗಿದ್ವು. ಕಾರ್ಯಕ್ರಮ ಸೊಗಸಾಗಿ ಮೂಡಿಬಂತು. ಭಕ್ತಿಗೀತೆಗಳು, ಹಾಗೆ 7:50 ಚಿತ್ರಗೀತೆಗಳು ಮನಸ್ಸಿಗೆ ಮುದ ನೀಡಿದ್ವು. 8:30 ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೆ. ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೋತೃ ದಯಾನಂದ್, ಹೊಸದುರ್ಗದ ದಯಾನಂದ್. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹೆರ್ಟ್ಸ್. ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಇನ್ನು ಮುಂಜಾನೆ ಕಾರ್ಯಕ್ರಮ ಕುರಿತಾಗಿ ನಮ್ಮ ಕೇಳುಗರ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂದೇಶಗಳನ್ನ ನೋಡೋದಾದ್ರೆ, ಬೆಂಗಳೂರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್ ಇವರೆಲ್ಲ ಸಂದೇಶವನ್ನ ಕಾರ್ಯಕ್ರಮ ಕೇಳ್ತಾ ಇದ್ವಿ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಶಿವಮೊಗ್ಗದ ಶ್ರೋತೃ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನನ್ನ ಆತ್ಮೀಯ ಬಸವರಾಜ್ ಸರ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಮಗೂ ಕೂಡ ನಮಸ್ಕಾರ, ಹೇಗಿದ್ದೀರಿ ಅಂತ ಹೇಳ್ತಾರೆ. ನಾವು ಕೂಡ ಚೆನ್ನಾಗಿದ್ದೇವೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂಥ ಒಂದು ಪ್ರಶ್ನೆ, ಚಿತ್ರಗೀತೆಗಳ ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ನಮಗೆ ಇಷ್ಟವಾದ ಸರ್, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ನಮಗೆ ಸಂದೇಶವನ್ನು ಕಳಿಸಿರುವ ಮುಂದಿನ ಕೇಳುಗರು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿದಿನದಂತೆ ಕಾರ್ಯಕ್ರಮದ ಆರಂಭದಲ್ಲಿ ಇಂದು ಶಂಕರಾಚಾರ್ಯರ ಸ್ಫೂರ್ತಿದಾಯಕ ಶುಭ ನುಡಿಯ ಜೊತೆಗೆ ಇತ್ತೀಚಿನ ಕೆಲವು ದಿನಗಳಿಂದ ಪ್ರತಿ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಕೇಳುಗರ ಮನ ಸೆಳೆಯುತ್ತಿವೆ ಸರ್. ನಿಮ್ಮೆಲ್ಲರ ನಿರೂಪಣೆಯೂ ಸೇರಿದಂತೆ ಜೊತೆಗೆ ಇತ್ತೀಚೆಗೆ ತಾನೇ ಮಧ್ಯಾಹ್ನ 4 ಗಂಟೆಯಿಂದ ಪ್ರಸಾರವಾಗುವ ನೇರ ಫೋನಿನ ಕಾರ್ಯಕ್ರಮದಿಂದ ಪ್ರಸಾರವಾಗುವ ಚಿತ್ರಗೀತೆಗಳು ಮತ್ತಷ್ಟು ಚಿತ್ರದುರ್ಗದ ಹೊಸ ಕೇಳುಗರಿಗೆ ಅವಕಾಶ ಕೊಟ್ಟಂತಾಗ್ತಾ ಇದೆ. ಪ್ರತಿದಿನ 4 ಗಂಟೆಗೆ ಕರೆ ಮಾಡಿ ಕಾರ್ಯಕ್ರಮ ಪ್ರಸಾರ ಮಾಡುವ ಬದಲು ಒಂದು ದಿನ ವ್ಯಾಟ್ಸಪ್ ಮತ್ತೊಂದು ದಿನ ಪತ್ರ ಆಧಾರಿತ ಕಾರ್ಯಕ್ರಮಗಳನ್ನು ಪ್ರಸಾರ ಆದರೆ ಮಾತ್ರ ಪ್ರತಿಯೊಂದು ಕೇಳುಗರಿಗೂ ನ್ಯಾಯ ಸಿಕ್ಕಿತಂತಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವರು ಕಾರ್ಯಕ್ರಮಗಳ ಒಂದು ರೂಪುರೇಷೆ ಬಗ್ಗೆ ಹೇಳಿದ್ದಾರೆ. ನೋಡೋಣ ನಿಮ್ಮ ಕಾರ್ಯಕ್ರಮ ರೂಪುರೇಷೆ ಕುರಿತಂತೆ ನಮ್ಮ ಅಧಿಕಾರಿಗಳ ಜೊತೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಆಕಾಶವಾಣಿ ನಿರೂಪಕರಿಗೆ ಒಳಗಿನ ಶುಭೋದಯಗಳು ಅಂತ ಹೇಳ್ತಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ಭಾಗ್ಯನಾಳ್ನ ಶ್ರೋತೃ ರಮ್ಯಾ ಇವರು, ನಿತಿನ್, ಯಶವಂತ್, ಸುರೇಶ್ ಇವರು ಬೆಳಗ್ಗೆಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೀನಿ. ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳ ಜೊತೆಗೆ ಜೆ ಎನ್ ಕೋಟೆ ಕರಿಯಮ್ಮ ದೇವಿಯ ಬಗ್ಗೆ ನೀವು ನೀಡಿದ ಮಾಹಿತಿ ಇಷ್ಟ ಆಯಿತು ಸರ್. ನಮ್ಮ ಊರಿನ ಸಮೀಪದಲ್ಲಿರುವುದು ಇದು. ನಾವು ಪ್ರತಿದಿನ ನಿತ್ಯ ಹೈಸ್ಕೂಲ್ಗೆ ಹೋಗುವಾಗ ದೇವಿಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ ಸರ್. ದೇವಿಯ

0: ನೆನಪಿನ ದೇವಿಯನ್ನು ನೆನಪಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜೈನ್ ಕೋಟೆ ಶ್ರೀ ಕರಿಯಮ್ಮದೇವಿ ದೇವಾಲಯದ ಬಗ್ಗೆ ಮಾಹಿತಿಯ ಬಗ್ಗೆ ಚಿಂತನ ಕಾರ್ಯಕ್ರಮ ಚೆನ್ನಾಗಿತ್ತು. ನಾನು ನನ್ನದು ಅನ್ನೋದಕ್ಕಿಂತ ನಾವು ನಮ್ಮವರು ಅನ್ನುವುದೇ ಒಳಿತು ಅಲ್ವೇ ಸರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಸೌಖ್ಯ, ಒಟ್ಟಾರೆ ನಿಮ್ಮ ನಿರೂಪಣೆಯಿಂದ ಮೂಡಿ ಬಂದಂಥ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತಾ ಇದೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಭಾಗ್ಯನಾಳ್ನ ಶ್ರೋತೃ ರಮ್ಯಾ ನಿತಿನ್ ಅವರೇ, ಹೀಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ. ಹಾಗೆ ಚಿಗಟೇರಿ ಆದಿಶೆಟ್ಟರು ಬಸವರಾಜ್ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ ಸರ್ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಗೆ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ನಮ್ಮ ಮತ್ತೊಂದು ಸಂದೇಶ, ಶುಭೋದಯ ಆಕಾಶವಾಣಿ ಅಂತ ಹೇಳ್ತಿದ್ದಾರೆ, ಈ ದಿನದ ವೈದ್ಯರು ನೀಡಿದ ವಿರುದ್ಧ ಆಹಾರದ ಬಗ್ಗೆ ಅಂದರೆ ಕಾರ್ಯಕ್ರಮನ ಕೇಳ್ತಾ ಇದ್ದಾರೆ. ಉಪಯುಕ್ತವಾಗಿತ್ತು ಚಿತ್ರಗೀತೆ ಕಾರ್ಯಕ್ರಮ, ತುಂಬ ಖುಷಿ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಆಕಾಶವಾಣಿ ನಿರೂಪಕರಾದ ಬಸವರಾಜ್ ಸರ್, ನಿಮಗೆ ಹಾಗೂ ಎಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ಹಾಗೂ ಎಲ್ಲ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಬಿಂದು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇರೋದು. ಚಿತ್ರದುರ್ಗ ನಗರದ ಗಾರೆಹಟ್ಟಿಯ ಶ್ರೋತೃ ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಸ್ಕಾರ ಆಕಾಶವಾಣಿಗೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ, ಬೆಳಗ್ಗೆ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಮತ್ತು ಪ್ರಾಚೀನ ಕಾಲದ ವಸ್ತುಗಳ ಮಾಹಿತಿ ಬಹಳ ಸೊಗಸಾಗಿ ತಿಳಿಸಿಕೊಟ್ಟರೆ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಮಾಳಪ್ಪನಹಟ್ಟಿಯ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ ಮತ್ತು ಕಸ್ತೂರಮ್ಮ, ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಮತ್ತೊಂದು ಸಂದೇಶ, ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಅಂತ ಹೇಳ್ತಿದ್ದಾರೆ. ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳ್ತಾ ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಲ್ಲಿ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಹಾಗೆ ಚಿತ್ರದುರ್ಗ ನಗರದ ಗೋಪಾಲಗೌಡ ಬಡಾವಣೆಯಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ, ಮಳೆಗಾಲದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಳೆಗಾಲದ ಸಮಯದಲ್ಲಿ ವಹಿಸಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಮುಂದೆ ಆಟೋ ರಾಜ ಚಿತ್ರದ ಈ ಗೀತೆ. ಗಾಯಕ ಅರ್ಜುನ್ ಚನ್ಯ, ನಂದೀಶ್ ಬರೆದ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಸಂಜೆ 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 89 ಕೇಳುಗರಿ. ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಪ್ರಿಯ ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4:00-5:00 ಜನರಂಜನಿ ನಿಮ್ಮ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಇಂದು ಸಂಜೆ 4:00 ಕರೆ ಮಾಡಿ. ನೀವು ಕರೆ ಮಾಡಲು ಆಗ ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864273

9141970272 9141970272. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಬೆತ್ತನಗೆರೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಮತ್ತು ಅನುರಾಧ ಭಟ್.

ಮುಂಜಾನೆ ಕಾರ್ಯಕ್ರಮ ಕುರಿತಾಗಿ ನಮ್ಮ ಶ್ರೋತೃಗಳ ಒಂದಿಷ್ಟು ಸಂದೇಶದಲ್ಲಿ ರೂಪಾ ಪರಮೇಶ್, ರಕ್ಷಿತಾ ಧನ್ಯ, ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಲ್ಲಿ ಇರೋ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಮಸ್ತೆ ಶುಭೋದಯ ಅಂತ ಹೇಳ್ತಿದ್ದಾರೆ. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗ್ಗೆ ಕಾರ್ಯಕ್ರಮದ ಜೊತೆಗೆ ಪ್ರಸಾರ ಮಾಡಿದಂಥ ಹೃದಯವಂತ ಚಿತ್ರದ ಗೀತೆ ತುಂಬ ಇಷ್ಟ ಆಯಿತು ಸರ್ ಅಂತ ಹೇಳ್ತಿದ್ದಾರೆ. ನಿಮ್ಮ ನಿರೂಪಣೆ ಉಪಯುಕ್ತ ಮಾಹಿತಿ ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ತಮ್ಮ ಸಂದೇಶಕ್ಕೆ.

ನಮ್ಮ ಶ್ರೋತೃಗಳಾದ ಜಗದೀಶ್, ಶೋಭಾ, ತೇಜಸ್ವಿನಿ, ವರ್ಣಿಕಾ ಸಿರಿ ಮಠದ ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮನ ಕೇಳ್ತಾ ಇರಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 10 ಗಂಟೆ ಕೇಳಿ. ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವಿಷಯಗಾಗಲೇ ನಿಮಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಳೆಗಾಲದ ಸಮಯದಲ್ಲಿ ನಾವೆಲ್ಲ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋ ವಿಷಯದ ಬಗ್ಗೆ ನೀವು ನಮ್ಮ ಜೊತೆ ಮಾತಾಡ್ಬೋದು. ಯಾವುದೇ ಏರಿಯಾದಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಮಳೆಗಾಲದಲ್ಲಿ ಒಂದಿಷ್ಟು ತೊಂದರೆಗಳಾಗ್ತಾ ಇರ್ತವೆ. ಅಂಥವುಗಳಿಂದ ಒಂದಿಷ್ಟು ಬಚಾವಾಗಲಿಕ್ಕೆ, ಅಂದರೆ ಸುರಕ್ಷಿತವಾಗಿರಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಕರೆ ಮಾಡಲು ಬಳಸಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಶ್ರೋತೃಗಳೇ, ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರು ನಿಮ್ಮ ಜೊತೆ ಇದ್ದೇನೆ. ಹಾಗೆ ನನ್ನ ಸಹೋದ್ಯೋಗಿ ಡಿ ಕಾವ್ಯ ಅವರು ಆ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಕಾವ್ಯ.
1: ಓಕೆ, ಇವತ್ತಿನ ವಿಷಯ ಬಹಳ ಒಂದು ಮಳೆಗಾಲದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಶ್ರೋತೃಗಳು ಕೂಡ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ.
0: ಆರಂಭದ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಾವು ಮಳೆ ಅಥವಾ ಬೇಸಿಗೆ ಕಾಲ ಬಂದಾಗ, ಒಬ್ಬ ಕವಿ ಹೇಳಿದ್ದಾರೆ, ಮಳೆಗಾಲ ಬಂದಾಗ ಅತಿ ಮಳೆ ಅಂತೀವಿ, ಚಳಿಗಾಲ ಬಂದಾಗ ಚಳಿ, ಬೇಸಿಗೆ ಕಾಲ ಬಂದಾಗ ಅಂದರೆ ನಾವು ಒಂದಿಷ್ಟು ಹೊಂದಾಣಿಕೆ ಅಗತ್ಯ. ನಮ್ಮ ನಾವು ಮಾತ್ರ ಹೆಚ್ಚಾಗಿ ಮಾತಾಡೋದಕ್ಕಿಂತ ನಮ್ಮ ಕೇಳುಗರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ. ನಮಸ್ತೆ ಮಾ, ಮಾತಾಡಿ.
2: ನಮಸ್ತೆ, ನಳಿನಿ ಸತೀಶ್ ಸಂಗಮೇಶ್ವರಲ್ಲಿ.
0: ನಳಿನಿ ಸತೀಶ್ ಅವರು, ಕಾರ್ಯಕ್ರಮದ ಆರಂಭದ ಕರೆ ನಿಮ್ದೇ, ವಿಷಯ ಗೊತ್ತಾಗಿದೆ, ಮಾತಾಡಿ, ಏನ್ ಹೇಳ್ತೀರಿ?
2: ಗೊತ್ತಾಯ್ತು, ಮಳೆ ಬಂದಾಗ ನಾವ್ ಹೇಗೆ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೋಬೇಕು ಅಂತಂದು. ಕೆಲವರು ಹೊರಗಡೆಗೆ ಹೋಗ್ತಾರೆ ಅಂದ್ರೆ ಕೆಲಸ ಆಗ್ಲೇಬೇಕು ಅನ್ನೋ ಕಾರಣದಿಂದ ಹೊರಗಡೆಗೆ ಹೋದಾಗ ಅವರು ಅಂಬ್ರೆಲಾ ತಗೊಂಡೋಗ್ಬೇಕಾಗುತ್ತೆ ಒಂದು, ಮತ್ತೆ ರೈನ್ ಕೋಟ್ ಹಾಕೊಂಡು ಹೋಗ್ಬೇಕಾಗುತ್ತೆ ಮತ್ತೊಂದು. ಬಿಕಾಸ್ ರೈನ್ ಕೋಟ್ ಇಲ್ದೆ ಹೊರಗಡೆ ಹೋದ್ರೆ ಅವ್ರಿಗೂ ತೊಂದರೆ ಆಗುತ್ತೆ, ಮತ್ತೆ ಹೆವಿ ರೈನ್ ಫಾಲ್ ಇದ್ದಾಗ ನಡ್ಕೊಂಡು ಹೋಗೋದು ಬಹಳ ತಪ್ಪು ಅನ್ಸುತ್ತೆ, ಯಾಕಂದ್ರೆ ಸಿಡ್ಲು ಹೊಡೆದ್ರು ಹೊಡಿಬಹುದು, ಈ ರೀತಿ ಎಲ್ಲ ಆಗುತ್ತೆ. ಮತ್ತೆ ವೆಹಿಕಲ್ ಮತ್ತೆ ಬೈಕ್ ಅಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತಗ್ಗು ದಿನ ಎಲ್ಲ ಇರುತ್ತೆ, ಆ ಸಮಯದಲ್ಲಿ ಏನಾದ್ರು ತಗ್ಗಲ್ಲಿ ಏನಾದ್ರು ಬಿದ್ದು ಬಿಟ್ರೆ ಇವ್ರಿಗೂ ಹೊರತ ಬೀಳುತ್ತೆ, ಮತ್ತೆ ತೊಂದರೆ ಆಗುತ್ತೆ ಜೀವಕ್ಕೂ. ಅಂಡ್ ಹೊಲದಲ್ಲಿ ಕೆಲಸ ಮಾಡೋರ್ಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ, ಪಾಪ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಗುಡುಗು ಸಿಡ್ಲು ಬರುತ್ತೆ ಗೊತ್ತಾಗೋದಿಲ್ಲ. ಸೊ ಆ ಟೈಮ್ ನಲ್ಲಿ ಕುರಿಗಳು ಮೇಕೆಗಳು ಇವ್ರುಗಳು ಅಂತ ಇದ್ದಾಗ ಖಂಡಿತ ಎಷ್ಟೋ ಸಲ ರೈತರಿಗೇನೆ ಸಿಡ್ಲು ಬಡದ್ರದ್ದು ಉಂಟು, ಕುರಿಗಳಿಗೆ ಸಿಡ್ಲು ಬಡದ್ರದ್ದು ಉಂಟು. ಸೊ ಇದೆಲ್ಲ ಕೇಳಿದಾಗ ಮನ್ಸಿಗೆ ಪಾಪ ಬೇಜಾರಾಗುತ್ತೆ. ಈ ರೀತಿ ಸಿಂಪ್ಟಮ್ಸ್ ಕಂಡು ಬಂದಾಗ ಮನೆಯಲ್ಲಿ ಒಳಗೆ ಇರೋದು ಒಳ್ಳೇದು ಅನ್ನೋದು ನನ್ನ ಅನ್ಸಿಕೆ ಆಗುತ್ತೆ. ಹೋಗ್ಲೇಬೇಕು ಅನ್ನ ಪರಿಸ್ಥಿತಿ ಬಂದಾಗ ಹೋಗ್ಲಿ, ಅದರ್ವೈಸ್ ಮನೆಗಿರೋದೇ ಒಳ್ಳೇದು ಅಂತ ನನಗ ಅನ್ಸುತ್ತೆ.
0: ತುಂಬಾ ನಗರದಲ್ಲಿ ನಿಮ್ಮ ಅನುಭವಗಳನ್ನ ಹಾಗೆ ರೈತರ ಬಗ್ಗೆ ಕಾಳಜಿಯಿಂದ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಶ್ರೋತೃಗಳನ್ನ ಮಾತಾಡಿಸ್ತೇನೆ.
1: ಹಲೋ, ನಮಸ್ತೆ.
2: ಹಲೋ,
1: ನಮಸ್ತೆ, ನಿಮ್ ಹೆಸರು ಹೇಳಿ.
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ, ನಿಮ್ ಹೆಸರು?
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಮೇಡಮ್ ಅವರೇ, ಹೇಗಿದ್ದೀರಾ?
1: ಓಕೆ, ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ.
1: ಓಕೆ, ಇವತ್ತಿನ ವಿಷಯ ಮಳೆಗಾಲ, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದೀರಾ?
3: ಈಗ ಆಗ್ಲೇ ಮಳೆಗಾಲ ಶುರು ಆಗುತ್ತೆ, ನಾವು ಈಗ ಆದಷ್ಟು ಜಾಗೃತೆಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ನಾವು ಈಗ ಸ್ಕೂಲಿಗೆ ಮಕ್ಕಳು ಈಗ ಹೊರಡುವಂತ ದಿನಗಳು ಶುರುವಾಗಿದೆ.
1: ಹೌದು,
3: ಹಾಗಾಗಿ ನಾವು ವಾಹನದಲ್ಲಿ ಹೋಗುವಾಗ ಆ ಮಕ್ಕಳು ಇದ್ದ ಜಾಗದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಗುಂಡಿಗಳಿದ್ದು ನೀರ್ ಗೀರಿದ್ರೆ ಅದನ್ನ ತಪ್ಪಿಸಿ ನಿಧಾನಕ್ಕೆ ಹೋಗೋದು ಒಳ್ಳೇದು. ಯಾಕೆ ಅಂದ್ರೆ ಇವತ್ ಬೆಳಗ್ಗೆ ಎದ್ದ ತಕ್ಷಣನೆ ಮಕ್ಕಳಿಗೆ ಅವ್ರಿಗೆ ತಿಂಡಿ ಮಾಡಿ ಅವ್ರಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ ಕಳ್ಸದೆ ಒಂದ್ ದೊಡ್ಡ ಒಂದು ಕೆಲಸ ಆಗಿರುತ್ತೆ. ಅಂತದ್ರಲ್ಲಿ ನಾವ್ ಏನಾದ್ರೂ ಅವ್ರಿಗೆ ಏನಾದ್ರು ಕೆಸರು ನೀರೆಲ್ಲ ಸಿಡ್ಸಿದ್ರೆ ಅವ್ರು ಮತ್ತೆ ಬಂದು ವಾಪಸ್ ಬಂದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ

0: ಓಕೆ, ವಾಹನ ಚಾಲನೆ ಮಾಡೋರು ಜಾಗೃತಿ ವಹಿಸಬೇಕು ಅಂತೀರಾ?
1: ಹೌದು, ಚಾಲನೆ ಜಾಗೃತವಾಗಿ ಇರ್ಬೇಕು ಮೇಡಮ್. ಅರೆ, ನಾವ್ ಹೆಂಗ ಗಾಡಿ ಓಡಿಸ್ತಾ ಇದೀವಿ ಅಂತ ಅವ್ರಿಗೆಲ್ಲ ಕೆಸರು ನೀರ್ ಸೇರಿಸೋದು, ಆಮೇಲೆ ನಡಕಲ್ಲಿ ಹೋಗ್ತಾ ಇರುವ ಯಾರಿಗೆ ಆಗಿದ್ರು ಕೂಡ ಅವ್ರು ನಡಕಲ್ಲಿ ಹೋಗ್ತಾ ಇರೋಂತ ಜಾಗದಲ್ಲಿ ಕೂಡ ಏನಾದ್ರು ಕೆಸರು ನೀರು ಇತ್ತು ಅಂದ್ರೆ ಸ್ವಲ್ಪನಾದ್ರೂ ಅವ್ರಿಗೆ ಸಿಡಿದಂಗ ನಿಧಾನಕ್ಕೆ ಹೋಗೋದು ಒಳ್ಳೇದು. ಆಮೇಲೆ ನಾವು ಆದಷ್ಟು ಜರ್ಕಿನ್ ಹಾಕೊಂಡು ಹೋಗ್ಬೇಕು. ಯಾವ್ದೇ ವಾಹನ ಓಡಿಸ್ಬೇಕಾದ್ರೆ ನಾವು ಛತ್ರಿ ಹಿಡ್ಕೊಂಡು ಮಾತ್ರ ಯಾವ ಕಾರಣಕ್ಕೂ ಓಡ್ಸಕ್ ಹೋಗ್ಬಾರ್ದು, ಜರ್ಕಿನ್ ಹಾಕೊಂಡೇ ಓಡಿಸ್ಬೇಕಾಗುತ್ತೆ. ಆಮೇಲೆ ನಾವು ಹೆಚ್ಚು ಗಾಳಿ ಮಳೆ ಇದ್ದ ಟೈಮ್ನಲ್ಲಿ ನಮ್ ಮರದ ಹತ್ರ ಅಂತೂ ಯಾವ್ದೇ ಕಾರಣಕ್ಕೂ ನಿಲ್ಲಕ್ ಹೋಗ್ಬಾರ್ದು. ಅದು ತುಂಬಾ ಅಪಾಯಕಾರಿ ಆಗಿರುತ್ತೆ. ಯಾಕಂದ್ರೆ ಮರ ಈ ಗಾಳಿ ಮಳೆ ಯಾವ ಟೈಮ್ನಾಗ ಬೀಳುತ್ತೆ ಅಂತ ಹೇಳಕ್ಕಲ್ಲ. ಅಲ್ಲಿ ಏನೋ ಮಳೆ ಬರ್ತಾ ಇದೆ, ಹೋಗಿ ನಿತ್ಕೊಂಡ್ಬಿಡೋಣ ಅಂತ ಅಲ್ಲಿ ನಿತ್ಕಂದ್ರೆ ತುಂಬಾ ನಮಗ್ ಕಷ್ಟ ಅನುಭವಿಸ್ಬೇಕಾಗುತ್ತೆ.
0: ಹೌದು, ಹಾಗೇನೆ ತೀರಾ ಬಯಲು ಪ್ರದೇಶದಲ್ಲೂ ಕೂಡ ಇರೋಕ್ ಹೋಗ್ಬಾರ್ದು.
1: ಹೌದು ಹೌದು ಮೇಡಮ್, ಅದು ನಾವು ಆದಷ್ಟು ಜಾಗೃತರಾಗಬೇಕು. ನಾವು ನಮಗೆ ಬುದ್ಧಿ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂದ್ಮೇಲೆ ಅದನ್ನ ಉಪಯೋಗಿಸ್ಕೋಬೇಕು. ನಾವು ಬುದ್ಧಿವಂತರ ಆದ್ರೂ ಕೂಡ ದಡ್ರ ತರ ಮಾಡಬಾರ್ದು.
2: ಚಿಕ್ಕಪ್ಪ ಅವರೇ ಮಾತಾಡ್ತಾ ಇದೀರಿ, ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುತ್ತೆ. ನಿಮಗ್ ಬಂದ ಮೇಲೆ ನಮಗ್ ಬರುತ್ತೆ ಈ ಮುಂಗಾರು ಮಳೆ ಏನಿದೆ.

0: ಹೋಗ್ಬಾರ್ದು. ಹಾಗೇನೇ ತೀರಾ ಬಯಲು ಪ್ರದೇಶದಲ್ಲೂ ಕೂಡ ಇರೋಕ್ ಹೋಗ್ಬಾರ್ದು.
1: ಹೌದು ಹೌದು ಮೇಡಮ್, ಅದೇ ನಾವು ಆದಷ್ಟು ಜಾಗೃತರಾಗಬೇಕು. ನಾವು ನಮಗೆ ಬುದ್ಧಿ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂದ್ಮೇಲೆ ಅದನ್ನ ನಾವು ಉಪಯೋಗಿಸ್ಕೋಬೇಕು. ನಾವು ಬುದ್ಧಿವಂತರಾದ್ರೂ ಕೂಡ ದಡ್ರ ತರ ಮಾಡಬಾರ್ದು.
2: ಚಿಕ್ಕಪ್ಪ ಅವರೇ ಮಾತಾಡ್ತಾ ಇದೀರಿ, ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುತ್ತೆ, ನಿಮಗ್ ಬಂದ ಮೇಲೆ ನಮಗ್ ಬರುತ್ತೆ ಈ ಮುಂಗಾರು ಮಳೆ ಏನಿದೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಸುರಿದು ಆ ನಂತರದ ಮೋಡಗಳು ಹಾಗೆಯೇ ನಮ್ಮ ಚಿತ್ರದುರ್ಗ ಕಡೆ ಬರ್ತವೆ. ಧನ್ಯವಾದಗಳು.
1: ಮೊದಲು ಬರುತ್ತೆ ಯಾಕಂದ್ರೆ ಈ ಕಡೆಯಿಂದ ಬರೋದಲ್ಲ, ಈಗ ಪಡಗಡೆಯಿಂದ ಬರೋದಲ್ಲ, ಹಾಗಾಗಿ ಫಸ್ಟ್ ನಮಗ್ ಬಂದ ಆದ ನಂತರ ನಿಮಗ್ ಬರುತ್ತೆ
2: ಧಾರಾಕಾರವಾಗಿ. ಅದರಲ್ಲೂ ಧಾರಾಕಾರವಾಗಿ ಮೋಡಗಳು ಮಳೆಯನ್ನ ಸುರಿಸಿ ಅಗುರವಾದ ಮೋಡಗಳು ಇನ್ನೇನು ನಂತರ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಗೆ ಹೋಗ್ತಾ ಹೋಗ್ತಾ ಮಳೆ ಕಡಿಮೆ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ.
1: ಸರ್ ನಿಮ್ ಜೊತೆ ಮಾತಾಡಿದ್ಕೆ ನಮ್ಗೆ ಖುಷಿ ಆಯ್ತು ಸರ್. ಮೇಡಮ್ ನಿಮ್ಗೆ ನಮಸ್ಕಾರ, ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು, ಥ್ಯಾಂಕ್ ಯು. ನಮ್ಮ ಚಿಕ್ಕಪ್ಪ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು. ಹಾಗೆ ನಮ್ಮ ಮುಂದಿನ ಕೇಳುಗರು, ಹಲೋ ನಮಸ್ತೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತೀರಾ ಹೇಳಿ?
3: ಹನುಮಂತಾಪುರದಿಂದ.
2: ಒನ್ನೂರಲ್ಲಿ ಜಗಳೂರು ತಾಲೂಕು ಹನುಮಂತಾಪುರದಿಂದ. ಏನ್ ಹೇಳ್ತೀರಿ?
3: ಹನುಮಂತಾಪುರದಿಂದ.
2: ಮಳೆಯ ರಗಳೆ ಹೆಚ್ಚಾದ್ರೆ ಏನೆಲ್ಲ ಆಗುತ್ತೆ? ಬರ್ಬೇಕು ಮಳೆ.
3: ಈಗ ನಾವು ಹಳ್ಳಿಯಲ್ಲಿ ಈಗ ಸಿಮೆಂಟ್ ರೋಡ್ ಮಾಮೂಲು ವ್ಯಾಸ ರೋಡ್ ಇರ್ತವೆ, ಮಣ್ಣಿನ ರೋಡ್, ಅಲ್ಲಿ ಗುಂಡಿ ನಿಂತಿರ್ತವೆ. ನಾವೇನ್ ಮಾಡ್ತೀವಿ ಅಂದ್ರೆ ಸರಿ ಸಣ್ಣ ಗುಂಡಿ, ಕೆಲವ್ರು ಏನ್ ಮಾಡ್ತಾರೆ ಆರಕ್ಕೆ ಹುಡುಗರೆಲ್ಲ ನೋಡ್ತಿರ್ತಾರೆ, ಆ ಆರಿನ ಮೇಲೆ ಕಾಲ್ ಜಾರಿ ಬೀಳೋದು ಎಷ್ಟೋ ಜನ ನೋಡಿದೀನಿ ಸರ್. ಯಾಕಂದ್ರೆ ಅವು ಮಣ್ಣು ಜೇಡಿ ಮಣ್ಣು ತರ ಇರ್ತಪ್ಪ ಗಟ್ಟಿ ಇರುತ್ತೋ ಗೊತ್ತಾಗಲ್ಲ, ಅವಾಗ ಕಾಲು ಕೈಗೆಲ್ಲ ಪೆಟ್ಟಾಗ್ತಾವ ಸರ್. ಹಾಗಾಗಿ ನಾವೇನ್ ಮಾಡಕಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಬಿಸಿಲು ಕಾಲದಲ್ಲಿ ಬಹಳ ವಿದ್ಯುತ್ ಕಂಬಗಳು ಎಲ್ಲ ಕಾದಿರ್ತಾವ.
2: ಹೌದು.
3: ಮಳೆ ಬಿದ್ರೆ ಏನಾಗ್ತೈತೆ ಅಂದ್ರೆ ಅದು ಚಟ್ ಅಂತ ಸಿಡಿಯೋ
2: ಸಾಧ್ಯತೆ ಇರುತ್ತೆ. ಹೌದು.
3: ಯಾವಾಗಾದ್ರೂ ನಾವು ಹೋದ್ರೆ ಮುಂದೆ ನೋಡ್ಕೊಂಡೇ ಹೋಗ್ಬೇಕು ಸರ್, ಬಹಳ ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗ್ಬೇಕು. ವಿದ್ಯುತ್ ತೆಗೆದ್ರೆ ಮತ್ತೆ ಪ್ರಾಣಾಪಾಯ ಆಗುತ್ತೆ.
2: ಹೌದು.
3: ಹಾಗಾಗಿ ನಾವು ಎಲ್ಲಾಗಿ ಏನಾಗ್ಲಿ ನಾವು ಮೊದಲು ವಿದ್ಯುತ್ ಕಂಬಗಳು ಎಲ್ಲಾನು ಇದ್ರೆ ಮಾತ್ರ ನೋಡ್ಕೊಂಡು ಮುಂದೆ ನೋಡ್ಕೊಂಡೇ ಹೋಗ್ಬೇಕು ಯಾವತ್ತು. ಆಮೇಲೆ ಇನ್ನೊಂದು ಮಳೆ ನಿಮ್ದು ನೆನ್ಕೊಂಬಂದು ನಾವೆಲ್ಲ ಒಳಗೋಗಿ ರಾತ್ರಿ ಹೊತ್ತು ಕತ್ತಲೆ ಆಗಿರ್ತೈತೆ, ನಾವು ಸುತ್ತಪತ್ತು ವಜ್ಜ ಕೈಯಿಂದ ಹಾಕಿದ್ರೆ ಬಹಳ ಕಷ್ಟ ಸರ್ ಅದು. ಹಾಗಾಗಿ ನಾವು ಇನ್ನೊಂದು ಮರದ ಕೆಳಗೆ ನಿಲ್ಬಾರ್ದು ಅಂತ ಹೇಳಿದ್ರು ಅದು ಕರೆಕ್ಟ್ ಸರ್. ಯಾಕಂದ್ರೆ ದೊಡ್ಡ ದೊಡ್ಡ ಮರಗಳಿಗೆ ಯಾವ್ದಾಗಲಿ ಸಿಟ್ಟು ನೋಡಿದ್ರೆ ಚಾನ್ಸಸ್ ಉಂಟು,
2: ಹೆಚ್ಚು ಸಾಧ್ಯತೆ ಮರಗಳ ಕೆಳಗಡೆ ನಿಲ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು.
3: ಹೌದೌದು. ಹಾಗಾಗಿ ನಾವು ಏನ್ ಮಾಡಕಂದ್ರೆ ನಾವು ಸೇಫ್ಟಿಯಾಗಿ ಇರೋದೇ ಒಳ್ಳೇದು ಸರ್. ಮತ್ತೆ ಯಾಕಂದ್ರೆ ಕೆಲವು ನಾನು ಹೇಳೋದು ಕೇಳಿದ್ರೆ ಸಿಟ್ಟು ಹೊಡೆಯುತ್ತ ಅಂತಂದ್ರೆ ಕೈ ಕಾಲುಗಳನ್ನ ಮೊಣಕಾಲು ಸಂದಲ್ಲಿ ಇಟ್ಕೊಂಡು ಬಜ್ಜಿ ಕುಕ್ಕಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಹೆಚ್ಚು ತೊಂದರೆ ಆಗಲ್ಲ ಅಂತ ನಾನು ಕೇಳಪಟ್ಟಿದ್ದೀನಿ ಸರ್. ಅದು
2: ಹೌದು. ನಮ್ಗೆ
3: ಈಗ ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಕರೆಂಟ್ ಹೋಗೋದು ಜಾಸ್ತಿ, ಹಾಗಾಗಿ ನಾವು ಅಗತ್ಯ ಬೇಕಂತ ಮಂತೆ ಮನೆಯಲ್ಲಿ ನಾವು ಟಾರ್ಚ್ ಆಗ್ಲಿ ಮೈನಾರ್ ಬತ್ತಿ ಆಗ್ಲಿ
2: ಯಾವಾಗ ಅಗತ್ಯ ದೀಪಗಳನ್ನ ನಾವು ಮನೆಯಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ವಿದ್ಯುತ್ ಕಾಂಡೇ ಅತಿ ಹೆಚ್ಚಾಗಿ ನಂಬೋದು ಒಳ್ಳೇದಲ್ಲ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಒನ್ನೂರಲ್ಲಿ ಅವರೇ ಜಗಳೂರು ತಾಲೂಕು ಹನುಮಂತಾಪುರದಿಂದ ಕರೆ ಮಾಡಿ ಹೀಗೆ ಕಾರ್ಯಕ್ರಮನ ಕೇಳ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ಓಕೆ, ಈ ಮಳೆಗಾಲದಲ್ಲಿ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗುತ್ತೆ, ಬಹಳ ಮುಖ್ಯ ಅದು.
2: ಹೌದು.
0: ನಮಗೆ ಸಾಮಾನ್ಯವಾಗಿ ಶೀತ ಆಗುವಂತದ್ದು ಈ ರೀತಿ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕಾಗುತ್ತೆ.
2: ಕಾರಣ ಏನಂತ ಹೇಳಿದ್ರೆ ನಾವು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಕಾಲಿಡ್ತಿರ್ತೇವೆ.
0: ಹೌದು.
2: ಬೇಸಿಗೆಯಲ್ಲಿ ಅತಿ ಹೆಚ್ಚು ಬಿಸಿಯಾದ ಒಂದು ವಾತಾವರಣ ಇರೋದ್ರಿಂದ ನಾವು ಬಿಸಿ ಪ್ರಕೃತಿಗೆ ಹೊಂದ್ಕೊಂಡಿರ್ತೇವೆ. ಮಜ್ಜಿಗೆ, ಐಸ್ ಕ್ರೀಮು, ಈ ಬೇರೆ ಏನೆಲ್ಲ ತಣ್ಣನೆಯ ಪದಾರ್ಥಗಳನ್ನು ಕುಡಿತಾ ಇರ್ತೇವೆ. ತಕ್ಷಣಕ್ಕೆ ಮಳೆ ಬಂದು ತಂಪಾದ ತಕ್ಷಣ ನಾವು ಅದೇ ಒಂದು ಆಹಾರ ಅಥವಾ ಪಾನೀಯ ವ್ಯವಸ್ಥೆಯನ್ನು ನಂಬೋದು ಅಥವಾ ಇಂಥ ವ್ಯವಸ್ಥೆ ಇದನ್ನ ಉಪಯೋಗಿಸ್ಬಾರ್ದು. ಆರೋಗ್ಯದ ಮೇಲೆ ಅತೀವವಾದಂಥ ಪರಿಣಾಮ ಬೀರುತ್ತೆ
0: ಖಂಡಿತವಾಗ್ಲೂ. ಹಾಗಾಗಿ ಆರೋಗ್ಯದ ಬಗ್ಗೆನೇ ಹೆಚ್ಚಿನದಾದಂತಹ ನಿಗಾ ವಹಿಸಬೇಕಾಗುತ್ತೆ.
2: ಹೌದು.
0: ಮಳೆಯಲ್ಲಿ ನೆನೆಯುವಂತದ್ದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು.
2: ಮೊದಮೊದಲಿಗೆ ಮಳೆಯಲ್ಲಿ ನೆನೆಬಾರ್ದು ಅಂತ ಹೇಳ್ತಾರೆ ಮುಂಗಾರು ಮಳೆಯಲ್ಲಿ, ಇದು ತುಂಬಾ ಬೇಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ.
0: ಹೌದು.
2: ನಮ್ಮ ಕೇಳುಗರ ಅಭಿಪ್ರಾಯಗಳನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ.
4: ಚಿತ್ರದುರ್ಗ ಜಿಲ್ಲೆ ಹಿರೇಕಲ್ಕೆರೆ ಗ್ರಾಮದಿಂದ ಶಾಂತಿಯೂರಪ್ಪ ಅಂತ ಕರೆ ಮಾಡ್ತೇನೆ ಸರ್. ಬಸವರಾಜ್ ಅವರು ಮತ್ತೆ ಕಾಳೆ ಮೇಡಮ್ ಅವರಿಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು.
2: ಶಾಂತಿಯೂರಪ್ಪ ಅವರೇ, ಹಿರೇಕಬ್ಗೆರೆಯಲ್ಲಿ ಕರೆ ಮಾಡ್ತಾ ಇದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ,

0: ಸಾಕ್ಷಿ ಆಗ್ತಾ ಇದೆ.
1: ನಾವು ಚಿತ್ರದುರ್ಗದಲ್ಲಿ ಇರೋದು, ಆದ್ರೆ ನಮ್ಮೂರ ಹೆಸರು ನಮ್ಮೂರು ಸ್ವಂತ ಊರು, ಅದೇ ಊರೇ.
0: ಏ ತುಂಬಾ ಒಳ್ಳೆಯದು. ಚಿತ್ರದುರ್ಗ ತಾಲೂಕಿನಲ್ಲೇ ಇದೆ ಅದು ಹಿರೇಕಬ್ಬಿಗೆರೆ ಅಲ್ವಾ? ಮಾತಾಡಿ, ಏನಂತ ಹೇಳ್ತೀರಿ, ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬಹುದು ನಾವೆಲ್ಲ?
1: ನಾನು ಮೊದಲು ಫಸ್ಟ್ ಆಫ್ ಅಲ್ಲಿ ರೈತರಿಗೆ ಅಂದ್ರೆ, ಹೊಲದಲ್ಲಿ ರೈತರು ಕೆಲಸ ಮಾಡ್ತಿರ್ತಾರೆ, ಈ ಸಂದರ್ಭದಲ್ಲಿ ಸಿಡ್ಲು ಹುಡುಗರು ಬರ್ತಾ ಇರುವಾಗ ಸ್ವಲ್ಪ ಸ್ವಲ್ಪ ಸುಮಾರು ಆಗ್ತಿದ್ದಂತೆ ಮನೆ ಸೇರ್ಕೊಂಡ್ರೆ ಸೂಕ್ತ.
0: ಹೌದು, ತುಂಬಾ ಜಾಣ್ಮೆಯ ಮಾತು ಇದು, ಯಾಕಂದ್ರೆ ಬದುಕಿಗಿನ ಜೀವನ ಮುಖ್ಯ.
1: ಹೌದು ಹೌದು ಹೌದು, ಯಾಕಂದ್ರೆ ಮಳೆ ಬರ್ತಿರ್ತೈತೆ, ಹುಳ ಉಪ್ಪಳೆ ಎಲ್ಲ ಈ ಮಳೆಗಾಲದಾಗೆ ಹುಳ ಉಪ್ಪಳೆ ಸವಳು ಮಂಡು ಎಲ್ಲ ಹೊರಗೆ ಬಂದು
0: ಮಳೆ ನೀರು ಕೊಟ್ಟರೆಗಳಲ್ಲೆಲ್ಲ ಹೋಗ್ಕೊಂಡು ಅಥವಾ ಏನೆಲ್ಲ ನೀರು ಜಲಚರಗಳು ಹೆಚ್ಚಾಗ್ತವೆ ನೀರಿನಲ್ಲಿ.
1: ಆಮೇಲೆ ಊರಲ್ಲಿ ಅದೊಂದು ಹಳೆ ಮನೆಗಳು ಇರ್ತವೆ, ಹಳೆ ಮನೆ ಇದ್ದಂತ ಟೈಮಲ್ಲಿ ಅಂತ ಮನೆಯಾಗೆ ಜನಗಳು ಹೊರಗೆ ಹೊರಗೆ ಸೋಗ್ತಾವ್ದು, ಮಳೆ ರಭಸಕ್ಕೆ ಬಿದ್ದ್ಬಿಟ್ರೆ ಮಾಡ್ತೀರಿ.
0: ಹೌದು, ಮಾಳಿಗೆ ಮನೆ ಇವೆಲ್ಲ ಕೆಲವು ಕಡೆ ಅನಾಹುತಗಳನ್ನ ಸೃಷ್ಟಿ ಮಾಡ್ತಿರ್ತವೆ, ಅದು ಕೂಡ ತುಂಬಾ ಒಳ್ಳೆಯ ಮಾತನ್ನ ಹೇಳಿದ್ರಿ. ಹೌದು, ಮತ್ತೇನ್ ಹೇಳ್ತೀರಿ?
1: ಈಗ ಎಷ್ಟೋ ಮನೆ ಬಿದ್ದು ಎಷ್ಟೋ ಜನ ಸತ್ತ ಹೋಗಿದ್ದಾರೆ, ಮೇಲೆ ಮೇಲೆ ಸೌಂಡ್ ಬಿದ್ದು ಬಿದ್ದು ಸತ್ತ ಹೋಗಿದ್ದಾರೆ.
0: ಹೌದು,
1: ಅಂತ ಹಳೆ ಮನೆ ಇದ್ದಾಗ ಒಂದ್ಸಲ ಹೊರಗ್ ಬರೋದು
0: ಸುರಕ್ಷತೆ ದೃಷ್ಟಿಯಿಂದ ಹೊರಗ್ ಬರೋದು ಒಳ್ಳೇದಂತ ಹೇಳ್ತೀರಿ.
1: ಒಳ್ಳೇದು. ಆಮೇಲೆ ಈ ನಗರಗಳಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾರೆ, ಲಾಂಗ್ ಜರ್ನಿ ಮಾಡ್ತಿರ್ತಾರೆ ಬಸ್ಗಳಲ್ಲಿ, ಮಳೆ ರಭಸವಾಗಿ ಬರ್ತಿರ್ತದೆ, ಅಂತ ಟೈಮಲ್ಲಿ ಇವರು ಗಾಡಿ ನಿಲ್ಸೋದು ಸೂಕ್ತ.
0: ಹೌದು,
1: ಗಾಡಿ ಮುಂದೆ ಕೊಡಿಸೋದು ನಮಗೆ ನನ್ನ ಅಭಿಪ್ರಾಯ, ಗಾಡಿ ನಿಲ್ಸೋದು ಸೂಕ್ತ.
0: ಹೌದು, ಅತಿ ಹೆಚ್ಚು ಧಾರಾಕಾರ ಸುರಿಯುವುದು ಅಂತ ಮಳೆಯಲ್ಲಿ ವಾಹನಗಳನ್ನ ಚಲಿಸೋದು ಕೂಡ ಅಷ್ಟೊಂದು ಒಳ್ಳೇದಲ್ಲ ಅಂತ.
1: ಆಮೇಲೆ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗ್ಬೇಕಾಗತ್ತೆ, ಅಂತ ಟೈಮಲ್ಲಿ ಒಂದ್ ದಿನ ಹೋಗ್ಲಿದ್ರೆ ಚಿಂತೆ ಇಲ್ಲ, ಮನೆಗೆ ಪಾಠ ಅದೇಲಿ ಏನ್ ಪಾಠ ಮಾಡಿದ್ರು ವಿಷಯ ತಿಳ್ಕೊಂಡ್ಬಿಟ್ಟು ಅದನ್ನ ಮನೆಗೆ ಟ್ಯೂಷನ್ ಮಾಡಿದ್ರೆ ನನ್ನ ಒಳ್ಳೇದು
0: ಅಭಿಪ್ರಾಯ. ಬರುವಂತ ಆಪತ್ತುಗಳಿಂದ ನಾವು ರಕ್ಷಣೆಯನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತೀರಿ.
1: ಹೌದು, ಅದನ್ನ ಶಾಲೆಗೆ ಏನ್ ಪಾಠ ಮಾಡಿದ್ರು ಅಂತ ತಿಳ್ಕೊಂಬಿಟ್ಟು ಆ ಪಾಠ ನಾವು ಮನೆಗೆ ಓದ್ಕೊಂಡು ಇದನ್ನ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ.
0: ಹೌದು, ಯಾಕೆಂದ್ರೆ ಅನೇಕ ಹಳ್ಳಿಗಳಲ್ಲಿ ಅಥವಾ ಹೈಸ್ಕೂಲ್ಗಳು ಕಾಲೇಜ್ಗಳಲ್ಲಿ ಹೋಗ್ಲಿಕ್ಕೆ ಮಕ್ಕಳು ಬೇರೆ ಕಡೆ ಒಂದ್ ಕಡೆಯಿಂದ ಮತ್ತೊಂದು ಊರುಗಳಿಗೆ ಹೋಗ್ತಾ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಮಳೆ ಬಂದಾಗ ತುಂಬಾ ಒಂದು ಅಪಘಾತಗಳು ಆಕಸ್ಮಿಕಗಳು ಸಂಭವಿಸ್ತವೆ. ಚೆನ್ನಾಗಿ ಮಾತಾಡಿದ್ರಿ ಶಾಂತವೀರಪ್ಪ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕರೆಯನ್ನು ಅವ್ರನ್ನ ಮಾತಾಡಿಸ್ತೇನೆ, ಧನ್ಯವಾದ. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ ಹೇಳಿ.
2: ನಮಸ್ತೆ ಮೇಡಮ್.
3: ನಮಸ್ತೆ, ನಿಮ್ ಹೆಸರು?
2: ನಾಗೇಂದ್ರ ಮೇಡಮ್,
3: ಚಳ್ಳಕೆರೆ
2: ತಾಲೂಕು ದೊಡ್ಡ ಉಳ್ಳಾರ್ತಿಯಿಂದ, ಚಿತ್ರದುರ್ಗ ಜಿಲ್ಲೆ.
3: ಓಕೆ ನಾಗೇಂದ್ರ ಅವರೇ, ಮಳೆಗಾಲದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀರಾ
2: ಮೇಡಮ್? ನಮ್ಮ ಚಳ್ಳಕೆರೆಗೆ ಮಳೆ ಬರೋದೇ ಕಡಿಮೆ.
3: ಖಂಡಿತ,
2: ನಾವು ಕೃಷಿಕರು ಮೇಡಮ್.
3: ಹೌದು,
2: ನಾವು ಮುಂಜಾಗ್ರತೆ ನಾವೇನೆಲ್ಲ ಮಾಡ್ಬೇಕಂತಂದ್ರೆ, ನಮ್ಗೆ ರಕ್ಷಣೆ ಅಂತಂದ್ರೆ, ಈಗ ಬೋರ್ವೆಲ್ ಎಲ್ಲ ನೀರ್ ಬರ್ತಾ ಇಲ್ಲ, ಅಲ್ಲೇ ನಮ್ ಚಳ್ಳಕೆರೆ ಭಾಗದಲ್ಲಿ ನೀರ್ ಕಡಿಮೆ ಆಗ್ಬಿಟ್ಟದ. ಈಗ ವೇದವತಿ ನದಿಯಲ್ಲೂ ನೀರಿಲ್ಲ, ಈಗ ನಮ್ಮ ದೊಡ್ಡೂಳಾರ್ತಿ ಕೆರೆಯಲ್ಲೇನು ನೀರಿಲ್ಲ. ನಮ್ಮ ಊರು ಪಕ್ಕದಲ್ಲೇ ರಾಣಿಕೆರೆ ಇದೆ, ಚಳ್ಳಕೆರೆ ಅಂತ ಕೆಳಗಡೆ ರಾಣಿಕೆರೆ ಇದೆ, ರಾಣಿಕೆರೆಯಲ್ಲೂ ನೀರ್ ಕಡಿಮೆ ಆಗ್ಬಿಟ್ಟದ, ಬೋರ್ವೆಲ್ ಎಲ್ಲ ಕಡಿಮೆ ಆಗಿದೆ, ಈಗ ಬೆಳೆ ಎಲ್ಲ ನಾವ್ ಇಟ್ಟಿದ್ವಿ. ಈಗ ಮುಂಜಾಗ್ರತೆ ನಾವ್ ಏನ್ ಮಾಡ್ಬೇಕು ಬೇಸಿಗೆ ಕಾಲದಲ್ಲಿ ಅಂತಂದ್ರೆ, ನಾವು ಬದುಗಳಲ್ಲೆಲ್ಲ ಗಿಡ ನೆಟ್ಬೇಕು. ಗಿಡ ನೆಟ್ಬೇಕು, ಅದು ಬೋರ್ವೆಲ್ಗಳೆಲ್ಲ ಈಗ ನಿಂತು ಹೋಗ್ಬಿಟ್ಟವ. ಈಗ ಬೋರ್ವೆಲ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ನಮ್ ಜಮೀನಲ್ಲಿ ಬದು ನಿರ್ಮಾಣ ಮಾಡ್ಬೇಕು, ಕೃಷಿ ಹೊಂಡ ಮಾಡ್ಬೇಕು. ಆತರ ಆದ್ರೆ ನಮ್ಗೆ ಮಳೆಗಾಲದಲ್ಲಿ ಮಳೆ ಬಂದಾಗ ಅವಾಗ ನೀರನ್ನು ಭೂಮಿಯಲ್ಲಿ ಯಾವಾಗ ಹಿಂಗುತ್ತೋ ಅವಾಗ ನಮ್ಮ ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗ್ತವೆ. ನಮ್ಮ ರೈತರಿಗೂ, ಪ್ರತಿಯೊಬ್ಬ ರೈತರು ಈ ತರ ಮಾಡಿದ್ರೆ ಖಂಡಿತವಾಗ್ಲು ಮೇಡಮ್, ನಮ್ಮ ರೈತರಿಗೆ ಪ್ರತಿಯೊಬ್ಬ ಕೃಷಿಕರಿಗೂ ಯಾವುದೇ ರೀತಿಯಲ್ಲಿ ನೀರು ಪೋಲಾಗ್ದಂಗ ನಾವು ನೋಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲ ಆಗುತ್ತಲ್ಲ ಅಂತ ಒಂದು ಮಾತಾಡಕ್ ಇಷ್ಟಪಡ್ತೇನೆ ಮೇಡಮ್.
3: ಖಂಡಿತ,
0: ಒಳ್ಳೆ ಮಾತು. ಕೃಷಿಕರ ದೃಷ್ಟಿಯಿಂದ ಏನ್ ಬರ್ತಾ ಇದೆ, ಆ ಮಳೆಯನ್ನ ಇಂಗಿಸಿ ಭೂಮಿಯಿಂದ ಅಂತರ್ಜಲ ಪಡೀಲಿಕ್ಕೆ ಯೋಗ್ಯವಾಗುತ್ತೆ, ಇದು ಕೂಡ ಒಂದ್ ರೀತಿಯಲ್ಲಿ ನಮಗೆ ಉಪಯುಕ್ತ. ಈ ಕಾರ್ಯಕ್ರಮದಲ್ಲಿ ಮಾತುಗಳು,
3: ಮಳೆಗಾಲ ಅಂದಾಕ್ಷಣ ನಾವು ಬರೀ ಎಚ್ಚರಿಕೆ ತಗೊಳ್ಳೋದು.
2: ನಾವ್ ಇನ್ನೊಂದ್ ಹೇಳ್ಬೇಕಂತಂದ್ರೆ, ಈಗ ರಕ್ಷಣೆಗೆ ಅಂತಂದ್ರೆ ನಮ್ ಚಳ್ಳಕೆರೆ ತಾಲೂಕಿನ ಅತಿ ಹೆಚ್ಚಾಗಿ ಏನ್ ಮಳೆ ಬರಲ್ಲ. ಈಗ ಮಳೆ ಬರುವ ಟೈಮಲ್ಲೆಲ್ಲ ಈಗ ಮುಂಜಾಗ್ರತೆಗೆ ನಮ್ಮ ಸ್ಕೂಲ್ ಮಕ್ಕಳಾಗಿರ್ಬೋದು, ನಮ್ಮ ಡ್ರೈವಿಂಗ್ ಮಾಡೋಂತ ನಮ್ಮ ವಾಹನಗಳು, ನಮ್ಮ ಸ್ನೇಹಿತರಾಗಿರ್ಬೋದು, ಅವರೆಲ್ಲ ಅಚ್ಚುಕಟ್ಟಾಗಿ, ಯಾಕಂದ್ರೆ ಮಳೆ ಬರೋದೇ ಕಡಿಮೆ ಅಲ್ಲ, ಹಾಗಾಗಿ ರಕ್ಷಣವಾಗಿ ಇರ್ತಾರ ಬಿಡ. ಅದ್ರ ಬಗ್ಗೆ ಏನಿಲ್ಲ, ನಮ್ಮ ರೈತರು ಈ ತರ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ನೀರಿನ ಒಂದು ಕೊರತೆ ಇರಲ್ಲ ಅಂತ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ.

0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮನಸಾರೆ ಚಿತ್ರದಲ್ಲಿ ಒಂದು ಹಾಡಿದೆ, ಎಲ್ಲೋ ಮಳೆಯಾಗಿದೆ ಎಂದು ಅಂತ, ಎಲ್ಲೆಲ್ಲೋ ಮಳೆ ಆಗ್ತಿದೆ ನಮ್ಮ ರಾಜ್ಯದಲ್ಲಿ, ಹಾಗಾಗಿ ಈ ಒಂದು ಹಾಡನ್ನ ಕೇಳೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಾಗೇಂದ್ರ ಅವರೇ.
1: ಥ್ಯಾಂಕ್ ಯು ಸರ್.

0: ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ಗಳಲ್ಲಿ. ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ ಎಫ್ ಎಂ ಸಮಯ 10:20.
1: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀ ರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀ ರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ನಮ್ಮ ಮುಂದಿನ ಕೇಳುಗರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ.

0: ನಮಸ್ತೆ ಸರ್, ಬಾಗೇನಹಳ್ಳಿಯಿಂದ ರಮ್ಯಾ ಸರ್ ಮಾತಾಡೋದು.
1: ರಮ್ಯಾ, ಬಾಗೇನಹಳ್ಳಿಯಿಂದ ಕರೆ ಮಾಡಿದ್ರಿ, ವಿಷಯ ಗೊತ್ತಾಗಿದೆ ಅಲ್ವಾ ರಮ್ಯಾ ಅವ್ರೆ?
0: ಹೌದು ಸರ್, ಮನೆ ಬರುವ ಮುಂಚಿತವಾಗಿ ನಾವೇನೇನು ಕ್ರಮ ಕೈಗೊಳ್ಬೇಕನ್ನೋದು.
1: ಹೌದು,
0: ಮಳೆ ಇವಾಗೆಲ್ಲ ಬಹಳ ಕಾಲ ಮುಂದುವರೆದಿದೆ ಸರ್, ಹಂಗಾಗಿ ಎಂತೆಂತ ತಂತ್ರಜ್ಞಾನಗಳೆಲ್ಲ ವಿಜ್ಞಾನಿಗಳೆಲ್ಲ ಮುಂಚಿತವಾಗಿ ಮಳೆ ಬರೋದ್ನೆಲ್ಲ ಹವಾಮಾನ ಇಲಾಖೆ ತಿಳಿಸ್ತಾರೆ. ಅದನ್ನ ಫಸ್ಟ್ ಅದನ್ನ ತಿಳ್ಕೊಬೇಕು.
1: ಹೌದು,
0: ತಿಳ್ಕೊಂಡು ಆದಷ್ಟು ರೈತರು ಹೊಲದಲ್ಲಿ ಇರ್ಬೋತಾರೆ, ಏ ಬರೋದಿಲ್ಲ ಬಿಡು ಮಳೆ ಏನ್ ಬರಲ್ಲ ಅಂತಂದ್ ಎಷ್ಟು ಅನಾಹುತ ನೆಗ್ಲೆಕ್ಟ್ ಮಾಡಿ ಎಷ್ಟು ಅನಾಹುತಗಳು ಆಗಿದಾವೆ ಸರ್.
1: ಹೌದು, ಗೂಗಲ್ ಅಲ್ಲಿ ನಾವೇನ್ ಇವತ್ತು ಸ್ಮಾರ್ಟ್ ಫೋನ್ ಪ್ರತಿಯೊಬ್ಬರ ಕಡೆನೂ ಇದೆ, ರೈತರ ಹತ್ರನು ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ಇವತ್ತು 70% ಮಳೆ ಬರುತ್ತೆ, ಆಗ ಚಾನ್ಸ್ ಇದೆ, 30% ಇದೆ, 70% ಇಂದ ಖಂಡಿತವಾಗ್ಲು ತುಂತುರು ಆಗ್ಲು ಬಂದೇ ಬರುತ್ತೆ. ಹೇ ಬಿಡು, ಇದೇ ತರ ಅಂತ ನಾವು ನೆಗ್ಲಿಜೆನ್ಸ್ ಅಥವಾ ತೀರಾ ಮಾಡಂಗಿಲ್ಲ ರೈತರು.
2: ಹೌದು,
1: ಒಳ್ಳೆ ಮಾತುಗಳನ್ನ ಹೇಳಿದ್ರಿ.
0: ಕುರಿ ಒಂದ್ಗಳಗ್ ಕುರಿಗೂ ಕಾಯ್ತಿರ್ತಾರೆ.
1: ಹೌದು,
0: ಆಗ ಜೋರ ಗಾಳಿ ಗುಡುಗು ನಿಂತಿದ್ಮೇಲೆ ಕೂಡ ಅದಂತೂ ನೋಡಾದ್ರೂ ಬೇಗ ಅಂತ ಬರ್ಬೇಕು.
1: ಹೌದು, ಪ್ರತಿ ವರ್ಷನೂ ಕೂಡ ಮುಂಗಾರು ಅನ್ನೋದು ಅರ್ಬಡಿಸ್ಕೊಂಡು ಬರ್ತಾ ಇರುತ್ತೆ, ಅಂದ್ರೆ ಗುಡುಗು ಮತ್ತು ಗುಡುಗು ಹೆಚ್ಚಾಗಿ ಮಳೆ ರಭಸವಾಗಿ ಬೀರೋ ಚಾನ್ಸ್ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮಳೆಗಳಿಗೆ ಗುಡುಗು ಅಥವಾ ಮಿಂಚು ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಸುರಕ್ಷಿತವಾಗಿರ್ಬೇಕು ಅಂತ ಹೇಳ್ತೀರಿ, ಹೇಳಿ.
0: ಹೌದು ಹೌದು ಸರ್, ಹೇಳಿ. ಇದರಿಂದ ಎಷ್ಟು ಜನ ಅನಾಹುತ ಆಗ್ತಿದಾವೆ ಬಿಡು, ಇನ್ನು ನೆಗ್ಲೆಕ್ಟ್ ಇಂದ ಇನ್ನು ಬರೋದಿಲ್ಲ ಏನೋ ಬಿಡು ಅನ್ಕೊಂಡು ಸುಮ್ಮನಾಗಿ ಎಷ್ಟೋ ಜನ ಗುಡುಗು ಸಿಡ್ಲು ಹೊಲದಲ್ಲೇ ಸಿಡ್ಲು ಬಡಿದು ಕುರಿಗಳು ಹೋಗಿದಾವೆ ಸತ್ತೋಗಿದಾವೆ ಸರ್, ಮನುಷ್ಯರು ಸತ್ತೋಗಿದ್ದಾರೆ.
1: ಹೌದು, ಬದುಕಿನ ಜೊತೆಗೆ ನಮ್ಮ ಜೀವನನು ಕೂಡ ಮುಖ್ಯ. ಹಾಗೆ ನಮ್ಮ ನಾವೇನ್ ಸಾಕಿರ್ತೀವಿ ಪಶು ಪಕ್ಷಿಗಳನ್ನ, ಇವುಗಳು ಕೂಡ ಗಮನ ಕೊಟ್ಟು ಅವುಗಳ ಜೀವನ ದೃಷ್ಟಿಯಿಂದ ಒಂದಿಷ್ಟು ಚಾಣಾಕ್ಷತೆ ಅಂದ್ರೆ ಎಲ್ಲೋ ಕೇಳಿದ ಒಂದು ಮಾತುಗಳನ್ನ ನಾವು ಅರ್ಥ ಮಾಡ್ಕೊಂಡು ಮಳೆ ಬರುತ್ತೆ ಅಂತಂದ್ರೆ ಮೋಡಾದ ಖಂಡಿತವಾಗ್ಲೂ ಈ ಹಳ್ಳದ ಪಕ್ಕದಲ್ಲಿದ್ದಾಗ ಎತ್ತರವಾದ ಪ್ರದೇಶಕ್ಕೆ ಬರೋದು ಇಂತ. ಹೌದು
0: ಹೌದು, ನಮ್ಮ ನಮ್ಮೂರಲ್ಲೇ ಒಂದ್ಸರಿ ಸರ್ ಯಾವ ಬೇರೆ ಊರಿಂದ ಯಾರೋ ಬರ್ತಿದ್ರು, ಮಳೆ ಜೋರಾಗಿ ಬರೋದ್ರಿಂದ ಒಂದ್ ಮರದಡೆಗ್ ಬಂದ್ ನಿಂತ್ಕೊಂಡಿದ್ರು ಸರ್ ಅವರು. ಹುಡುಗಿನ್ ರಭಸ ಮಿಂಚು ಗುಡುಗು ಸಿಡ್ಲು ಬಡ್ದಿರೋ ರಭಸಕ್ಕೇನೆ ಅವ್ರ ಆಟಾಟಿಕ್ ಆಗ್ತೋಗಿದ್ದಾರೆ ಸರ್.
1: ಹೌದು, ಎಲ್ಲೇ ಕೂಡ ಸಮೀಪದಲ್ಲಿ ಸಿಡಿಲು ಬಡ್ದಾಗ ಅದ್ರ ಅರ್ಭಟಕ್ಕೆ ಅದರ ಒಂದು ಶಬ್ದಕ್ಕೆ ಹೃದಯಾಘಾತ ಸಂಭವಗಳು ಹೆಚ್ಚಾಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅಂತವುಗಳ ಮಳೆ ಬಂದಂತ ಸಂದರ್ಭ ಧೈರ್ಯ ಮುಖ್ಯ ಮನುಷ್ಯನಿಗೆ. ಪ್ರತಿಯೊಬ್ಬರು ಕೂಡ ಏನೋ ಆಗುತ್ತೆ ಅಲ್ಲ ಮಿಂಚು ಗುಡುಗು ಅಂತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ನಡೆಸೋ ಶಕ್ತಿ ಇದೆ ಅಮ್ಮ. ಆದ್ರೆ ಒಂದಿಷ್ಟು ಏನಂದ್ರೆ ಧೈರ್ಯವನ್ನ ಆ ಸಮಯದಲ್ಲಿ ತಂದ್ಕೊಳ್ಬೇಕು, ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಮಾನಸಿಕ ಸ್ಥೈರ್ಯವನ್ನು ತೆಗೆದುಕೊಳ್ಬೇಕು. ಖಂಡಿತ, ಒಳ್ಳೆ ಮಾತು ಹೇಳಿ.
0: ಬಟ್ಟೆ ಒಣಗಾಗ್ತಿರ್ತೀವಿ ಸರ್ ಮಳೆ ಬಂದಿರುತ್ತೆ, ಕಟ್ಟಿರ್ತೀವಿ.
1: ಹೌದು,
0: ಸರ್
1: ಕರೆಂಟಿನ ಕಂಬ ಕಟ್ಟದೇ ಇದ್ರೂ ಕೂಡ ಮನೆಯಲ್ಲಿ ಲೈನ್ ಹೋಗಿರ್ತವೆ, ನಾವು ಮೇಲ್ಗಡೆ ಕಟ್ಟಿರ್ತಾರೆ, ಕರೆಂಟಿನ ಕಂಬ ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅಲ್ಲಿಂದ ತೇವಾಂಶ ಬಂದು ಬಿಸಿಲಿಗೆ ಒಣಗಿರುತ್ತೆ ವೈರ್ಗಳು ಕೂಡ.
2: ಕಾಲಘಟ್ಟದಲ್ಲಾಗ್ಲಿ ನಾವು ಕರೆಂಟಿನ ಕಂಬಕ್ಕೆಲ್ಲ ಬಟ್ಟೆ ಹರಡುವಂತ ವ್ಯವಸ್ಥೆ ಮಾಡ್ಕೋಬಾರ್ದು.
1: ಕಟ್ಟುವುದು ಅದು ಕಂಬಕ್ಕೆ ಎತ್ತರ ಅಥವಾ ಬೇಗ ಬಟ್ಟೆ ಒಣಗಲಿ,
2: ಇರ್ಲಿ ಮಳೆಗಾಲ ಇರ್ಲಿ ಅಥವಾ ಚಳಿಗಾಲ ಇರ್ಲಿ, ನಾವ್ ಯಾವತ್ತೂ ಕೂಡ ಕರೆಂಟ್ ಕಂಬನ ಆ ರೀತಿ ಬಳಸೋದಕ್ಕೆ ನಾವು ಹೋಗ್ಬಾರ್ದು. ಅದು ಯಾವತ್ತಿದ್ರು ಕೂಡ ಅಪಾಯನೇ ಅದು.
0: ಬೋರ್ವೇರ್ ನೀರಿಂದ ಹೊಸ ನೀರ್ ಬಂದಿರ್ತವೆ ಮಳೆಯಿಂದ, ಅದೇ ನೀರ್ ಡೈರೆಕ್ಟ್ ಕುಡಿದ್ರೆ ನೆಗಡಿ ಕೆಮ್ಮ ಆಗೋ ಸಾಧ್ಯತೆನೇ ಇರುತ್ತೆ ಸರ್, ಅದರಿಂದ ಕಷಾಯಗಳನ್ನ ಉಪಯೋಗಿಸ್ಕೊಬೇಕು.
1: ನಿಜ, ಅಂತರ್ಜಲಗಳಲ್ಲೂ ಕೂಡ ಬೇಗ ಹೊಸ ನೀರ್ಗೆ ಆರೋಗ್ಯ ಕೆಡೋ ಸಾಧ್ಯತೆ ಕೂಡ ಇರುತ್ತೆ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ ರಮ್ಯಾ ಅವ್ರೆ. ಹೀಗೆ ಕಾರ್ಯಕ್ರಮ ಕೇಳ್ತೀರಿ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ.
2: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್ ಅವರೇ.
2: ನಮಸ್ತೆ, ನಿಮ್ ಹೆಸರು?
3: ವೇದಮೂರ್ತಿ ಮಧ್ಯಾಹ್ನ ಅಂತ, ಇಟ್ಟಿಗೆ ಜನಬಸಪ್ಪಲ್ಲಿ ಒಂದು ಚಿತ್ರದುರ್ಗ.
2: ಓಕೆ ವೇದಮೂರ್ತಿ ಅವರೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
3: ಗೊತ್ತು ಗೊತ್ತು ಮೇಡಮ್ ಅವರೇ, ಕೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಚೆನ್ನಾಗಿದೆ.
2: ಓಕೆ,
3: ಆದ್ರೆ ಇದೇ ಬೇಸಿಗೆ ಕಾಲ ಮಳೆಗಾಲ ಅಂತ ಡೌಟ್ ಆಗ್ತಾ ಇತ್ತು ನನಗೆ.
1: ಬರ್ತಾ ಇದೆ
3: ಅದು ಚಿತ್ರದುರ್ಗ, ಯಾಕೆಂದ್ರೆ ಬರೀ ಆರ್ಕೆ ತೋರ್ಕೆ ಆಗ್ಬಿಟ್ಟಿದೆ ಸಮಳೆ, ಬಹಳ ಅಧ್ವಾನಮಯ ಆಗ್ತಾ ಇದೆ.
1: ಖಂಡಿತ ನಿರೀಕ್ಷೆಯಲ್ಲಿ ಇರೋಣ, ಯಾಕಂದ್ರೆ ಎಲ್ಲದಕ್ಕೂ ಕೂಡ ಸಕಲ ಜೀವ ಕೋಟಿಯನ್ನ ಕಾಯುವಂತ ಒಂದು ಶಕ್ತಿ ಇದೆ ಅಂತ ಏನ್ ಹೇಳ್ತಾರಲ್ಲ. ಯಾಕಂದ್ರೆ ಒಂದೇ ದಿನನೇ ಮಳೆ ಎಲ್ಲಾ ಕಡೆ ಸುರಿಲಿಕ್ಕಾಗಲ್ಲ, ಈಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸುರಿತಾ ಇದೆ ಮಳೆ.
3: ದಾವಣಗೆರೆ
1: ಒಂದಿನ ನಮ್ಮೂರಿಗೂ ಬರ್ಬೋದಮ್ಮ, ದಾವಣಗೆರೆ ಬಂದಿದೆ.

0: ವಾತಾವರಣ ಇದೆ ಅಲ್ಲ ಸರ್.
1: ಹೌದು,
0: ಅದ್ ಯಾಕ ಕಡಿಮೆ ಆಗ್ಬಿಟ್ಟಿದೆ ಸರ್? 30 ವರ್ಷದಿಂದ ಇದ್ದಂತ ವಾತಾವರಣಕ್ಕೂ ಇದಕ್ಕೂ ಬಹಳ ಮಳೆ, ಜನಸಂಖ್ಯೆ ಜಾಸ್ತಿ ಆದಂಗೆ ಮಳೆ ವರ್ಷ ಕಡಿಮೆ ಆಗಿ, ಆ ಮಳೆ ಕಡಿಮೆ ಆದ್ರೆ ನಮ್ಮ ಎಲ್ಲ ಜೀವ ನಾವು ಏರ್ಪೇರು, ಸರ್ಕಾರವು ಏರ್ಪೇರು, ಎಲ್ಲ ಜಗತ್ತೇ ಏರ್ಪೇರು. ಅದು
1: 2022 ಸಿಕ್ಕಾಪಟ್ಟೆ ಮಳೆ ಸುರಿತು ಚಿತ್ರದುರ್ಗ ಎಲ್ಲ, ದಾವಣಗೆರೆ ಎಲ್ಲ, ಯಾವ ಕಡೆನೂ ಕೂಡ ಅದ್ ಇಂತ ಬರ್ತಾ ಇರುತ್ತೆ. ಹೀಗೇ ಇರಲ್ಲ ಪ್ರಕೃತಿ, ನಾವ್ ಯಾರಿಗೂ ಕೂಡ ಊಹೆ ಮಾಡಕ್ ಆಗೋದಿಲ್ಲ. ಮಾತಾಡಿ, ಏನ್ ಒಂದು ಮುಂಜಾಗ್ರತೆ ತೆಗೆದುಕೊಳ್ಬಹುದು ಅಂತ ಹೇಳ್ತೀರಿ ವೇದಮೂರ್ತಿ ಅವರು?
0: ಇಲ್ಲ, ಮಳೆ ಬರಬೇಕು ಸರ್. ಆದ್ರೆ ನಾವು ನಮ್ಮ ಕೈಯಾರೆ ಈ ಗಿಡ ಮರಗಳನ್ನ ಕಾಡುಗಳನ್ನ ಈ ಕಣ್ಣಾರೆ ಎಲ್ಲ ಸರ್ವನಾಶ ಆಗ್ತಾ ಇದೆ. ಅದು ಕಾರಣ ಅನ್ನತ್ತೆ ಸರ್, ಯಾಕಂದ್ರೆ ನಾವು ಚಿಕ್ಕರಾದಾಗ ನಮ್ಮೂರಲ್ಲಿ ಮಳೆ ನೋಡ್ತಾ ಇದ್ವಿ, ಎಲ್ಲಿಲ್ಲದ್ರು ನಮ್ಮೂರಿಗೆ ಮಳೆ ಬರುತ್ತೆ. ಈಗೇನು ಗರಗದ ಗುಡ್ಡೆ ಸಾಲಿನ ಕಂಚಿನಾಳ ಗುಡ್ಡ ತನಕ ಪರ್ವತಗಳಿದ್ದು ಈ ಮ್ಯಾಂಗ್ನೀಸ್ ಗಳಿಂದ ಒಂದ್ ಸ್ವಲ್ಪ ಲಾಸ್ ಆಗಿದೆ. ಎಲ್ಲರೂ ಗಿಡ ಮರಗಳನ್ನೆಲ್ಲ ಕಡ್ದಾಗ್ತಾ ಇದಾರೆ, ಮತ್ತಲ್ಲಿ ನಿಲ್ಬೇಕು ಅನ್ನೋದು ಎಲ್ಲ ಕಡಿಮೆ, ಅಟ್ರಾಕ್ಷನ್ ಕಡಿಮೆ ಆಗಿದೆ. ನಮ್ಗೊಂದ್ ಸ್ವಲ್ಪ ಎಚ್ಚರಿಕೆ ಬೇಕು, ಯಾಕಂದ್ರೆ ಸಾಲ್ಮರ ತಿಮ್ಮಕ್ಕನಂತ ಇದ್ರೆ ಮನೋಭಾವನೆ ಇದ್ರೆ ಮಳೆಗೂ ಮಳೆ ಬರಬಹುದಾದ ನಿರೀಕ್ಷೆಯನ್ನು ಇಟ್ಕೋಬಹುದು.
1: ಅಂದ್ರೆ ನೀವು ಏನು ಮುನ್ನೆಚ್ಚರಿಕೆ ಅಂತ ಹೇಳ್ತಾ ಇದೀರ ಅಂದ್ರೆ, ಈಗ ಮರಗಳನ್ನ ಅತಿ ಹೆಚ್ಚಾಗಿ ಕಡಿದು ಹೋಗಿದೆ, ಈ ಮಳೆಗಾಲ ಬಂದ ಸಂದರ್ಭದಲ್ಲಿ ಒಂದಿಷ್ಟು ಮರಗಳನ್ನ, ಬೀಜಗಳನ್ನ, ಸಸಿಗಳನ್ನ ನೆಟ್ರೆ ಅವಷ್ಟಕ್ಕವೇ ಬೆಳೀತಾ ಇರ್ತಾವೆ ನಿಸರ್ಗದಲ್ಲಿ, ಮಳೆ ತಾನಾಗಿ. ಒಳ್ಳೆ ಮಾತುಗಳನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ.
0: ಹಕ್ಕಿ ಪಕ್ಷಿಗಳ ಬೀಜ ಪ್ರಸಾರ ಮಾಡ್ತಾರೆ, ನಾವು ಮಾಡ್ತಾ ಇಲ್ಲ.
1: ಅವುಗಳನ್ನ ಕಡಿಯದೆ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ರೆ ನಮ್ಮ ಹೊಲ ಬದುಗಳಲ್ಲಿ ಕೂಡ ಇದ್ರೆ ಗಿಡಗಳು ಚೆನ್ನಾಗಿ. ಚೆನ್ನಾಗಿ ಮಾತಾಡಿದ್ರಿ ವೇದಮೂರ್ತಿ ಅವರೇ, ನಮ್ಮ ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ.
2: ಹಲೋ, ನಮಸ್ತೆ.
3: ನಮಸ್ತೆ ರೀ.
2: ನಮಸ್ತೆ, ನಿಮ್ ಹೆಸರು?
3: ಮೇಡಮ್ ಶಿವಲಿಂಗಯ್ಯ ಹಿರೇಮಠ, ರಾಯದಾ ತಾಲೂಕು ಮುಗುಳ್ಕೊಡದಿಂದ ಮಾತಾಡಿದ್ರಿ.
2: ಓಕೆ ಶಿವಲಿಂಗಯ್ಯ ಅವರೇ, ನಿಮ್ಮ ಭಾಗದಲ್ಲಿ ಮಳೆ ಆಗಿದೆಯಾ?
3: ಇನ್ನೂ ಇಲ್ಲ ಮೇಡಮ್, ಇನ್ನೂ ಬರ್ಬೇಕ್ರಿ ಮೇಡಮ್, ಬರಲ್ಲ ಅಂತ ಕೇಳ್ಕೊತಾ ಇದ್ದೀವಿ. ಅವ್ರ ಕೂಡ ನಮ್ಗೂ ಮಳೆ ಬೇಕಾಗಿದ್ರಿ.
2: ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ಆಗ್ಲೇ ನೀವು ಮಾಡ್ಕೊಳ್ತಾ ಇದ್ದೀರಾ ಮಳೆ ಬಂದಾಗ? ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನ ಈಗ್ಲಿಂದಾನೇ ನೀವು ಮಾಡ್ಕೊಳ್ತಾ ಇದ್ದೀರಾ?
3: ಮೇಡಮ್ ರೀ, ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ, ಮಳೆ ಬಂದ ನಂತರ ಅಥವಾ ಮಳೆ ಬರುಕಂತ ಪೂರ್ವದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ರೇನ್ಕೋಟ್ಗಳನ್ನ ತಗೋಬೇಕ್ರಿ ಮೇಡಮ್ ರೀ.
2: ಓಕೆ,
3: ಸಾಧ್ಯದಷ್ಟು ಒಂದ್ ಅಥವಾ ಎರಡು ಛತ್ರಿಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ಬೇಕ್ರಿ. ಇಟ್ಕೋಬೇಕ್ರಿ ಮೇಡಮ್, ನಾವು ಕೂಡ ರೆಡಿ ಇದೀವಿ ರೀ ಮೇಡಮ್ ರೀ.
2: ಓಕೆ,
3: ಮತ್ತು ಒಂದು ವೇಳೆ ಮಳೆಯಲ್ಲಿ ತೊಯ್ದಿರ್ತಾರೆ, ಬಟ್ಟೆಗಳನ್ನ ಬದಲಾಯಿಸಿ ಸರಿಯಾಗಿ ನಮ್ಮ ಮೈಯನ್ನ ಒರೆಸಿಕೊಳ್ಳಬೇಕ್ರಿ ಮೇಡಮ್ ರೀ.
2: ಓಕೆ, ಆರೋಗ್ಯದ ದೃಷ್ಟಿಯಿಂದ,
3: ಯಾಕಂದ್ರೆ ಕಾಯಿಲೆ ಬರುವಂತ ಸಾಧ್ಯತೆ, ನೆಗಡಿ, ಜ್ವರ, ಶೀತ ಜ್ವರ ಎಲ್ಲವೂ ಬರುವ ಸಾಧ್ಯತೆ ಇರೋದ್ರಿಂದ ತಲೆಯನ್ನ ಸರಿಯಾಗಿ, ತಲೆಯಿಂದ ಇಡೀ ದೇಹವನ್ನೆಲ್ಲ ನಾವು ಸರಿಯಾಗಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಹೊಸ ಬಟ್ಟೆಗಳನ್ನ ಅಥವಾ ಒಣಗಿದ ಬಟ್ಟೆಗಳನ್ನ ಧರಿಸಿಕೊಂಡೆ ನಾವ್ ಏನ್ ಮಾಡ್ಬೇಕು, ಮುಂದಿನ ಕಾರ್ಯಗಳು ಮಾಡ್ಬೇಕಾಗ್ತದೆ.
2: ಹೌದು,
3: ಮತ್ತೆ ಮಳೆ ಬಂದಾಗ ನಾವು ಮಳೆ ಗಿಡದ ಕೆಳಗೆ ನಿಲ್ಲಬಾರ್ದ್ರಿ. ಎಲ್ಲ ನನ್ನ ಸಹ ಕೇಳುವರಲ್ಲಿ ಸಹ ಮಿತ್ರರಲ್ಲಿ ಕೇಳ್ಕೊತೇನ್ರಿ.
2: ಖಂಡಿತ,
3: ಯಾಕಂದ್ರೆ ಗುಡುಗು ಸಿಡಿಲು ಇರೋದ್ರಿಂದ ಸಿಡಿಲು ಬಡಿಯುವಂತ ಸಾಧ್ಯತೆ ಇರ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕಾಗಿ ನಾವು ಎಲ್ಲರ ಮಾತಿಗೆ ಕಿವಿ ಕೊಡ್ಬೇಕ್ರಿ, ಮತ್ತೆ ಅದನ್ನ ತಪ್ಪದೆ ನಾವು ಚಾಚು ತಪ್ಪದೆ ಪಾಲಿಸ್ಬೇಕ್ರಿ.
1: ಆದ್ರೆ ಏನ್ ಯೋಚನೆ ಮಾಡ್ತಾರೆ ಈಗ ಮಳೆಯಲ್ಲಿ ಇರ್ತಕ್ಕಂಥ ರೈತರಾಗಿರ್ಲಿ ಅಥವಾ ಹೊರಗಡೆ ಹೋದವರು, ಮಳೆಯಲ್ಲಿ ನೆಂದು ಬಿಡ್ತೇವೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿ ಇರ್ತಕ್ಕಂಥ ಗಿಡ ಮರಗಳ ಮರೆ ಹೋಗ್ತಾರೆ. ಅಂದ್ರೆ ಮಳೆಯಿಂದ ನಾವು ನೆನೆಯದೇ ಇರಬಹುದು ಅಂತ. ಆದ್ರೆ ಮತ್ತೊಂದು ಅವಘಡ ಕಾದಿರುತ್ತೆ, ಈ ಗುಡುಗು ಮಿಂಚುಗಳು ಮರ ಇದ್ದ ಜಾಗಕ್ಕೆ ಹೆಚ್ಚಾಗಿ ಹೊಡೆಯುತ್ತೆ ಅಂತ.
3: ಹೆಚ್ಚು ಹೆಚ್ಚು ಕಡಿಮೆ ಮರಕ್ಕೆ ಹೊಡಿತಿರ್ತಾವ್ರು ನೋಡ್ಬೇಕು, ಬಹಳ ಅಬ್ಸರ್ವ್ ಮಾಡ್ರಿ, ಹೆಚ್ಚು ಮರಕ್ಕೆ ಹೊಡಿತಾವ್ರಿ.
1: ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ಮತ್ತೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಶಿವಲಿಂಗಯ್ಯ ಹಿರೇಮಠ ಅವರು? ಮತ್ತೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
3: ಏನಿಲ್ಲ ಸರ್, ಅದ್ ಏನ್ ಹೇಳ್ತಾರಲ್ಲ, ಪೀಪ್ ಬಿಫೋರ್ ಲೀಪ್ ಅಂತಾರೆ ಸರ್.
1: ಹೌದು, ನಾವೀಗ
3: ಪ್ರಿಕಾಷನ್ ಇಸ್ ಬೆಟರ್ ದನ್ ಅಲ್ರಿ, ವೈದ್ಯರು ಹೇಳ್ತಾರೆ ಅಲ್ರಿ, ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಆದ ನಂತರ ಹಲಾಲು ಸಿಗುತ್ತೆ, ನಾವು ಮೊದಲೇ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಅಪಾಯಗಳನ್ನ ತಪ್ಪಿಸುವಂತ ಸಾಧ್ಯತೆ ಇದೆ, ಪಾಸಿಬಿಲಿಟೀಸ್ ಇದೆ ಸರ್.
1: ಶಿವಲಿಂಗಯ್ಯ ಹಿರೇಮಠ ಅವರೇ, ಮುಂಗಾರು ಮಳೆ ಬರುವಂತ ಸಮಯ ಇದು, ಹಾಗಾಗಿ ಮುಂಗಾರು ಮಳೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
3: ಥ್ಯಾಂಕ್ಸ್ ರೀ ಸರ್, ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಇಬ್ಬರಿಗೂ ಧನ್ಯವಾದಗಳು.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಚಿತ್ರದುರ್ಗ ಆಕಾಶವಾಣಿಯ ಹಲೋ ಕಿಡುಗುರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. FM ಸಮಯ 10:35 ನಿಮಿಷ 14 ಸೆಕೆಂಡುಗಳು. ನಮ್ಮ ಕಿಡುಗರು, ಮಳೆಗಾಲದ

0: ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಬಹುದು ಅನ್ನೋ ವಿಷಯವಾಗಿ ಮಾತಾಡಲಿಕ್ಕೆ ತುದಿಗಾಲಲ್ಲಿ ಕರೆಯನ್ನ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ಅಮ್ಮ.
1: ತಿಂಡಿ ಆಯ್ತು ಅಂತ?
0: ಹಾ, ತಿಂಡಿ ಆಯ್ತು. ನಮ್ದು ನಿಮ್ದು ಆಯ್ತಾ?
2: ತಿಂಡಿ
1: ಫಂಕ್ಷನ್ ಚೆನ್ನಾಗಿ ನಡೆಸ್ಕೊಡ್ತಿದೀರ ಸರ್.
2: ಓಕೆ, ನಿಮ್ ಹೆಸರು?
1: ಕಾಲ್ಗೆರೆಯಿಂದ ಮಧುಕುಮಾರಿ ಸರ್. ಮೇಡಮ್,
2: ಮಧುಕುಮಾರಿ
0: ಕಾಲ್ಗೆರೆ?
1: ಭರಮಸಾಗರ
0: ಹೋಬಳಿ ಕಾಲ್ಗೆರೆ ಕೋಗುಂಡಿ ಎಲ್ಲ ನಿಮ್ಮ ಸಮೀಪ ಬರ್ತಾವಲ್ವಾ?
1: ಬಾದ್ರಿಗಟ್ಟೆ ಕೋಗುಂಡಿ ಬರುತ್ತಲ್ಲ.
0: ಹೌದೌದು. ಮಾತಾಡಿ ಅಮ್ಮ. ಕಾಲ್ಗೆರೆಯಲ್ಲಿ ಎಷ್ಟೊಷ್ಟಿನಿಂದ ರೇಡಿಯೋ ಕೇಳ್ತಾ ಇದ್ದೀರಿ?
1: ಸರ್, ನಾವು ಎಫ್ಎಂ ಬಹಳ ಇಷ್ಟ ಸರ್ ನಮಗೆ. ಮೊನ್ನೆಯಿಂದ ನಿಮ್ಮ ಇದ್ರಲ್ಲಿ ಎಫ್ಎಂ ಅಲ್ಲಿ ಬರೋ ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಿರೂಪಕರಿಗೆ ಎಲ್ಲಾರ್ಗು ಥ್ಯಾಂಕ್ಸ್ ಸರ್.
0: ನೀವೆಲ್ಲ ಕೇಳ್ತಿರಲ್ಲ ಅಲ್ಲೆಲ್ಲ ಇದ್ಕೊಡೋ ನಮ್ಗೆ ಅದುವೇ ಖುಷಿ. ಚಿತ್ರಗೀತೆ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಬಹುದು, ಹಾಗೆ ಪತ್ರ ಬರೀಬಹುದು. ರೈತರ ಕಾರ್ಯಕ್ರಮಗಳು ಬರ್ತವೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ತಾವು? ಒಳ್ಳೆ ವಿಷಯ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ತಾವು?
1: ಮನೆ ಕೆಲಸ ಸರ್, ಗೃಹಿಣಿ ಸರ್.
0: ಗೃಹಿಣಿ.
2: ಓಕೆ, ಮಳೆಗಾಲದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದೀರಾ?
1: ಮೇಡಮ್, ಮೊದ್ಲೆಲ್ಲ ನಮ್ಮ ಅಪ್ಪಾಜಿಯರು ಮನೆಗೆ ಹಂಚುಗಳು ತಿರುವಾಕ ಮೇಡಮ್ ಕೊರೆ ಹಂಚುಗಳಿರವ.
0: ಹೌದು, ಕಪ್ಪನೆ ಹಂಚುಗಳು
1: ಹಂಚುಗಳೆಲ್ಲ ತಿರುವಾಕ್ತಿದ್ರು ಮೇಡಮ್. ಆಮೇಲೆ ಗುಡುಕ್ಲ ಮನೆಗಿದ್ದಾರೆಲ್ಲ ಗರಿಗಳೆಲ್ಲ ಕಡ್ಕೊಂಬಂದು ಒತ್ತಂತಿದ್ರು ಮಳೆಗಾಲಕ್ಕೆ ಕೋರ್ತತೆ ಮನೆ ಅಂತ.
0: ಹೌದು, ಇವೆಲ್ಲವುಗಳ ಮರೆಯುವಂತಿಲ್ಲ. ನಿಜ. ಹೇಳಿ.
1: ಇವಾಗೆಲ್ಲ ಆರ್ಸಿಸಿ ಮನೆಗಳು ಮೇಡಮ್ ಸರ್, ಇವಾಗ ಅದ್ರ ಬಗ್ಗೆ ಟೆನ್ಷನ್ಗಳು ಸಾಧಾರಣ ಅಲ್ಲ.
0: ಹೌದು,
1: ನಮ್ಮ ಅಪ್ಪಾಜಿಯರೆಲ್ಲ ಅವಾಗೆಲ್ಲ ಬಹಳ ಕಷ್ಟಪಟ್ಟು ಗರಿಗಳು ಕೆರೆಯಲ್ಲಿರ ಆಪು ಅಂತ ಬರೋದು ಸರ್, ಅದನ್ನೆಲ್ಲ ತಂದು ಹೋಗ್ತಾರೆ.
0: ಮಳೆ ಬರ್ತಾ ಇದೆ ಅಂದ್ರೆ ಒಂದ್ ರೀತಿಯಲ್ಲಿ ಗೋಳ ಹೊಯ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಹಳ್ಳಿಗಳಲ್ಲಿ ವಾತಾವರಣದಲ್ಲಿ ಗರಿ ಅಥವಾ ಹುಲ್ಲಿನ ಚಾವಣಿಗಳು ಕೆಂಪಂಚಿನ ಮನೆಗಳು ಗಾಳಿಗೆ ಅತಿ ಹೆಚ್ಚು ಗಾಳಿಗೆ ಆ ಕಡೆ ಚದ್ರಿಬಿಟ್ಟು ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ನೆನ್ಪಿಸ್ಕೊಳ್ತಾ ಇದ್ದೀರಿ?
1: ಬಹಳ ತೊಂದರೆ ಅನುಭವಿಸಿದ್ರು ಸರ್ ನಮ್ಮ ಹೌದು ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ.
0: ತಮ್ಮ ಹೆಸರನ್ನ ಮತ್ತೊಮ್ಮೆ ಹೇಳಿಮ್ಮ, ಯಾರು ಅಂತ?
1: ಮಧುಕುಮಾರಿ ಅಂತ ಸರ್.
0: ಮಧುಕುಮಾರಿ, ಮಾತಾಡಿಮ್ಮ, ಮತ್ತೇನ್ ಹೇಳ್ತೀರಿ?
1: ಅವಾಗಿಂದೆಲ್ಲ ಈ ಮುಂಗಾರು ಮಳೆ ಬಂದ ತಕ್ಷಣ ಅಪ್ಪಾಜಿ ಅಮ್ಮ ನಾವು ಸೂಪರ್ ಇದ್ದಾಗೆಲ್ಲ ಕೊಡ್ತಿದ್ ಕಷ್ಟಗಳೆಲ್ಲ ನೆನಪು ಬರುತ್ತೆ ಸರ್. ನಾವು ಇವಾಗ ಹೊಲ್ದಲ್ಲಿ ಮನೆ ಮಾಡ್ಕೊಂಡ್ವಿ ಸರ್.
0: ಮನೆ ಸುರಕ್ಷಿತವಾಗಿ ಈಗ ಆರ್ಸಿಸಿ ಅಥವಾ ಶೀಟ್ ಮನೇನ?
1: ಆರ್ಸಿಸಿ ಮಾಡ್ಸಿದಾರ ಸರ್. ನಮ್ದು ಸಾಣಿಯಲ್ಲಿ ಹತ್ರ ಶ್ರೀಮಠ ಸಾಣಿಯಲ್ಲಿ ಸರ್ ನಮ್ದು.
0: ಹೌದಾ?
1: ಸಾಣಿಯಲ್ಲಿ ಸರ್ ನಮ್ಮನ್ನ ಇಲ್ಲಿ ಕೊಟ್ಟು ಮದ್ವೆ ಮಾಡಿದ್ದಾರೆ.
0: ಹೌದ್ರಾ?
1: ಇಲ್ಲ, ನಮ್ಮ ಅಪ್ಪಾಜಿಯವ್ರು ಕೊಡ್ತಿರೋ ಕಷ್ಟಗಳು ಇವಾಗ ನೆನಪಾಗುತ್ತೆ ಸರ್. ಇವ್ರದೆಲ್ಲ ಆರ್ಸಿಸಿ ಮನೆ ಸರ್.
0: ಹೌದು, ಯಾಕಂದ್ರೆ ನಾವು 100 ವರ್ಷ ಕಳೆದಾಗ ಹಿಂದಿನವ್ರು ಹೀಗಿದ್ರು ಅಂತ ಹೇಳ್ತೀವಿ. ಈಗ ನಾವು ಕಣ್ಣಾರೆ ಕಂಡಾಗ ಒಂದಿಷ್ಟು ವಯಸ್ಸಾದಾಗ ನಮ್ಮ ಹಿಂದಿನ ಅಥವಾ ಅನುಭವಗಳನ್ನ ತಂದೆ ಅಜ್ಜಂದಿರ ಜೊತೆಗೆ ಕಂಡಂತ ಒಂದು ನೆನಪುಗಳನ್ನ ತಾವು ಹಂಚಿಕೊಂಡ್ರಿ. ಮಳೆ ಬಂದಾಗ ಜಾಗೃತಿಯಾಗಿ ಇರ್ಬೇಕು. ಮತ್ತೇನ್ ಹೇಳ್ತೀರಿ ಮಧುಕುಮಾರಿ ಅವ್ರೆ, ಮತ್ತೇನ್ ಹೇಳ್ತೀರ?
1: ಬರ್ತಿ ಇದ್ಮಾಡಲ್ಲ ಮನೆ ಕಟ್ಕೊಂಡಿವಿ ಸರ್ ನಾವು. ಮಳೆ ಬಂದ ತಕ್ಷಣ ಊರಕ್ ಹೋಗೋಣ ಬರ್ತಿ ಗಾಳಿಗಳು ಒಂಟಿ ಮನೆ
0: ಮಾಡಿದ್ರು
1: ಊರಲ್ಲಿ ಆರ್ಸಿಸಿ ಮನೆ ಹೊಲದಲ್ಲಿ ಬೋರ್ ಕೊಡ್ತೀವಿ
0: ಮುಂಚೆ
1: ಊರಕ್ ಬಂದ್ಬಿಡ್ತೀವಿ ಸರ್ ನಾವು ಗಾಳಿ ಧೂಳಿಗೆ.
0: ಹೌದು, ಒಂದಿಷ್ಟು ಸುರಕ್ಷಿತವಾಗಿರ್ಬೇಕು ಊರಲ್ಲಿ ಬಂದ್ಬಿಟ್ರೆ, ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನೇನ್ ಆಗ್ತಿರುತ್ತೆ ಅಂತ ಹೇಳಕ್ ಬರೋದಿಲ್ಲ, ಆದ್ರೂ ಎಚ್ಚರಿಕೆಯಿಂದ ಇರ್ಬೋದು ಅಗತ್ಯ.
1: ಇರ್ಬೇಕು ಸರ್ ದನ ಸರ್ ದುರ್ಗದ ಮೂಲೆ ಮೋಡ ಆತು ಅಂದ ತಕ್ಷಣ ನಮ್ಮ ಅತ್ತೆ ಹೇಳುತ್ತೆ ಮನೆಗ್ ಹೋಗೋಣ ನಡ್ರವ ಬರ್ತಿ ಮಳೆ ಮಾಡ ಬಿಡ್ತು ಸಿಕ್ಕಲು ಕೊಡುಗು ಹುಡುಗರು ಶಾಲಿಂದ ಬರ್ತವೆ ನಡ್ರವ ಅಂತ ಅದೇ ಕರ್ಕೊಂಡ್ಬಂದ್ಬಿಡುತ್ತೆ.
0: ಇದೆಲ್ಲ ಅನುಭವಗಳು ನಮ್ಮ ನಿತ್ಯ ಜೀವನದಲ್ಲಿ ಸಮಾಜದಲ್ಲಿ ಆಗ್ತಾ ಇರುತ್ತೆ. ಒಳ್ಳೆ ಮಾತುಗಳನ್ನ ನೆನಪಿಸ್ಕೊಳ್ತಾ ಇದ್ರಿ ಮಧುಕುಮಾರಿ ಅವರೇ, ಮತ್ತೇನ್ ಹೇಳ್ತೀರಿ?
1: ಏನಿಲ್ಲ ಸರ್, ಆದಷ್ಟು ಮಳೆಯಲ್ಲಿ ನೆನಸ್ಬಾರ್ದು. ಇವಾಗ ಆನೆಕಲ್ ಮಳೆ ಬೀಳುತ್ತಲ್ಲ ಸರ್, ಮುಂಗಾರು ಅಂದ್ರೆ ಆನೆಕಲ್ ಮಳೆ ಬಿರುಗಾಳಿಗಳು ಜಾಸ್ತಿ.
0: ಹೌದು,
1: ಆದಷ್ಟು ಹುಷಾರಾಗಿರ್ಬೇಕು. ಛತ್ರಿನು ಸರ್ ತಡೆಯಲ್ಲ ಸರ್ ಅದು ಮಳೆ ಗಾಳಿಗೆ, ಈಗಿನ ಛತ್ರಿಗಳು ತಡೆಯಲ್ಲ. ಅವಾಗೆಲ್ಲ ಗೋಣಿಚೀಲದ ಕೊಪ್ಪೆ ಇಟ್ಕೊಂತಿದ್ವಿ,
0: ಗೋಣಿಚೀಲದ ಕೊಪ್ಪೆ. ಹೌದು, ಸೆಣಬಿನ ನಾರಿನ ಚೀಲದ ಅವು ಕೂಡ ನೆನೆದು ಹೋಗ್ತಾ ಇದ್ವು. ಹೇಳಿ.
1: ಆಮೇಲೆ ಮೋಡ ಆದ ತಕ್ಷಣ ವೆಹಿಕಲ್ಸ್ ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳಕ್ ಸರ್ ಬೈಕ್ಗಳಲ್ಲಿ.
0: ಹೌದು,
1: ಆದಷ್ಟು ಮನೇಲಿ ಇರಕ್ಕೆ ಹೇಳ್ಬೇಕು,
0: ಸುರಕ್ಷಿತವಾಗಿರ್ಬೇಕು
1: ಅಂತ ನನ್ನ ಅಭಿಪ್ರಾಯ.

0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಹೀಗೆ ಮಾತಾಡ್ತಾ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿಮ. ಧನ್ಯವಾದಗಳು ಮಧುಕುಮಾರಿ ಅವರೇ, ಕಾಲ್ಗೆರೆಯಿಂದ ಕರೆ ಮಾಡಿದ್ದಕ್ಕಾಗಿ. ಕಾವ್ಯ, ಸುರಕ್ಷತೆಯ ಜೊತೆಗೆ
1: ಹಿಂದಿನ ನೆನಪುಗಳನ್ನ ಮಾಡಿಕೊಟ್ರು.
0: ಹೌದು, ಪ್ರತಿಯೊಬ್ಬರು ಕೂಡ ರೇಡಿಯೋ ಕೇಳ್ತಾ ಇದ್ರೆ ಅವರಲ್ಲೂ ಕೂಡ ಅನೇಕ ಅನುಭವಗಳು ಈ ರೀತಿ ಇರುತ್ತೆ.
1: ಹೌದು,
0: ಹಿಂದೆ ಏನು ಕಪ್ಪು ಹಂಚಿನೇ ಮನೆ ಇದ್ದು, ಯಾಕೆಂದ್ರೆ ನಮ್ಮ ಸ್ಥಳೀಯವಾಗಿ ಸಿಕ್ಕಂತ ಮಣ್ಣನ್ನ ಹದ ಮಾಡಿಬಿಟ್ಟು ಅವುಗಳನ್ನ ಸುಟ್ಟು ಕಪ್ಪು ಹಂಚನ್ನ ತಯಾರಿಸಿರ್ತಿದ್ರು. ಹಾಗೆ ಮಂಗಳೂರು ಹಂಚು ಬರ್ತಾ ಇದ್ವು, ಕೆಂಪು ಹಂಚು. ಆ ನಂತರ ಶೀಟ್ ಮನೆ ಬಂದ್ವು. ಇವೊಂದಿಷ್ಟು ಸುರಕ್ಷತೆ ದೃಷ್ಟಿಯಿಂದ ಒಳ್ಳೇದಾಯ್ತು. ನಂತರ ಈಗ ಇನ್ನೇನು ಆರ್ ಸಿ ಸಿಗಳು, ಸಿಮೆಂಟ್, ಕಾಂಕ್ರೀಟ್
1: ಮನೆಗಳನ್ನ ನಾವು ಕಾಣ್ತೀವಿ.
0: ನಮ್ಮ ಕೆಳಗರು ಸಾಕಷ್ಟು ಕರೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ನಮಸ್ತೆ.
1: ನಮಸ್ತೆ, ನಿಮ್ ಹೆಸರೇಳಿ.
2: ಹಲೋ ಮೇಡಮ್, ಕೇಳಿಸ್ತಿದೆ?
1: ಕೇಳಿಸ್ತಾ ಇದೆ, ಮಾತಾಡಿ, ನಿಮ್ ಹೆಸರೇಳಿ.
2: ಮೇಡಮ್, ನಾನು ಭಾಗ್ಯ, ಪ್ರಿಯತಾನಗಳಿಂದ.
1: ಓಕೆ ಭಾಗ್ಯ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹ್ಞೂ ಮೇಡಮ್, ಕೇಳ್ತಾ ಇರ್ತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ ಮೇಡಮ್. ಯಾವತ್ತು ಕಾಲೇಜ್ ಸಿಗಲ್ಲ ಮೇಡಮ್, ಇವತ್ತಷ್ಟೇ ಸಿಕ್ಕಿದೆ.
1: ಓಕೆ, ಇವತ್ತು ಸಿಕ್ಕಿ.
0: ಭಾಗ್ಯ ಅವರಿಗೆ ಪಿಳ್ಳೆಕೆರೆನಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಿ ಅಲ್ವಾ?
2: ಹೌದು ಸರ್.
0: ಏನ್ ಹೇಳ್ತೀರಿ ಮಳೆಗಾಲದ ಸುರಕ್ಷತೆ ಬಗ್ಗೆ, ನಿಮ್ಗೇನು ಅನುಭವ ಆಗಿತ್ತು ಅಥವಾ ಹೇಗಿರ್ಬೇಕಂತೀರಿ ಭಾಗ್ಯ ಅವರು?
2: ಹೌದು ಸರ್, ನಾವು ಮುಂಚೆ ಎಲ್ಲ ಹಳ್ಳಿದೇ ಇದ್ವಿ, ಇವಾಗ ಸಡನ್ ಆಗಿ ಸಿಟಿಗೆ ಬಂದಿದೀವಿ ಮದುವೆ ಆದ್ಮೇಲೆ. ಅದೇ ರೈತರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು, ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ, ಇವಾಗೆಲ್ಲ ರೇಡಿಯೋದಲ್ಲಿ ಫೋನಲ್ಲೆಲ್ಲ ಗೊತ್ತಾಗುತ್ತೆ, ಎಲ್ಲಾರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ. ಆದಷ್ಟು ರೈತರು ಎಚ್ಚರಿಕೆಯಿಂದ ಮಳೆ ಬರೋ ಟೈಮಲ್ಲಿ ಬಂದ್ಬಿಡ್ಬೇಕು ಮನೆಗೆ, ಗಾಡಿ ಓಡಿಸೋರು ಅಷ್ಟೇ. ಮಳೆಗಾಲದಲ್ಲಿ ಆಚೆ ಜಾಸ್ತಿ ಹೋಗ್ಬಾರ್ದು, ಮತ್ತೆ ಮಕ್ಕಳು ಓಡಾಡ್ತಿರ್ತಾರೆ ರೋಡಲ್ಲಿ, ಕೆಸರು ಎಲ್ಲ ಸಿಡಿಸ್ಬಾರ್ದು. ಹಾಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಇರ್ಬೇಕು. ನಾವು ಅಷ್ಟೇ ಹೊರಗಡೆ ಹೋದಾಗ ಕೂಡ ತಗೊಂಡೋಗ ಎಚ್ಚರಿ, ಇಲ್ಲ ಮಳೆ ಬರ್ತಾ ಇದೆ ಅನ್ನೋ ಟೈಮಿಗೆ ಆಚೆಲ್ಲೂ ಹೋಗ್ಬಾರ್ದು. ಆದಷ್ಟು ಹುಷಾರಾಗಿ ಮನೆಯಲ್ಲೂ ಇರ್ಬೇಕು. ಜಾಸ್ತಿ ಆಚೆ ಮರದ ಕೆಳಗಡೆ ಮತ್ತೆ ಬೈದಿರೋ ಕಡೆ ಆತರ ಎಲ್ಲ ಹೋಗ್ಬಾರ್ದು ಮಳೆಗಾಲದಲ್ಲಿ.
0: ನಮ್ಮ ಎಚ್ಚರಿಕೆ ಒಂದು ಮಾತನ್ನ ನೆನಪಿಸ್ಕೊಂಡ್ರಿ ನನಗೆ. ಏನಂತ ಹೇಳಿದ್ರೆ, ಈಗ ಫೋರ್ ವೀಲರ್ ಅಲ್ಲಿ ಹೋಗ್ತಿರ್ತಾರೆ, ಟೂ ವೀಲರ್ ಅಲ್ಲಿ ಹೋಗ್ತಿರ್ತಾರೆ, ಪಕ್ಕದಲ್ಲಿ ನಮ್ಮ ಪಾದಾಚಾರಿಗಳು ಅಂದ್ರೆ ಕಾಲ್ನಡಿಗೆ ನಡೆಯೋರು, ಇವರನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ವೆಹಿಕಲ್ ಗಳನ್ನ ಚಲಿಸಬೇಕಾಗುತ್ತೆ. ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿರ್ತಾರೆ, ಬಿಳಿ ಬಟ್ಟೆಗಳು ಶನಿವಾರ ಹಾಕೊಂಡು ಹೋಗಿ, ಬೆಳಗ್ಗೆನೆ ಅನೇಕ ಒಂದು ರೀತಿಯಲ್ಲಿ ಅವ್ರಿಗೆ ಕಿರಿಕಿರಿ ಮುಜುಗರ ಉಂಟು ಮಾಡೋ ಪ್ರಯತ್ನವನ್ನ ಯಾರೇ ಆಗ್ಲಿ ಮಾಡೋದು ಒಳ್ಳೇದಲ್ಲ.
1: ಖಂಡಿತ ಖಂಡಿತ,
0: ಇದು ಕೂಡ ಸುರಕ್ಷತೆ ದೃಷ್ಟಿಯಿಂದ ಮಳೆಗಾಲದಲ್ಲಿ ಒಂದಿಷ್ಟು ನಿಧಾನವಾಗಿ ಗಾಡಿಯನ್ನು ಚಲಾಯಿಸೋದು ಒಳ್ಳೆಯದು.
1: ಹಾಗೆ ಭಾಗ್ಯ ಅವರೇ, ಈ ಮಳೆಗಾಲದ ಸಮಯದಲ್ಲಿ ಒಂದಷ್ಟು ನಮ್ಮ ಮನೆಯ ಸುತ್ತಮುತ್ತ ನಾವು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಕಸವನ್ನೆಲ್ಲ ಸ್ವಲ್ಪ ನೀಟ್ ಮಾಡಿಕೊಂಡ್ರೆ ಈ ಸಂದರ್ಭದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತೆ ಮಳೆ ಬಂದಾಗ, ಅದರಿಂದ ಕೂಡ ನಾವು ಬಚಾವ್ ಆಗ್ಬಹುದು ಅಲ್ವಾ?
2: ಅದು ನಮ್ಮ ಮನೆ ಹಿಂದೆ ಎಲ್ಲ ತುಂಬಾ ತೋಟ ಎಲ್ಲ ಇದಾವೆ, ಚರಂಡಿಗಳೆಲ್ಲ ತುಂಬಾ ಇದಾವೆ. ಆದಷ್ಟು ನಾವು ಮನೆಯಲ್ಲಿ ಸುತ್ತಮುತ್ತಲು ಕ್ಲೀನ್ ಆಗಿ ಇಟ್ಕೊಂತೀವಿ, ಕಸ ಹೊಡ್ಕೊಂತ ಇರ್ತೀವಿ. ಗಿಡಗಳೆಲ್ಲ ಬೆಳೆದಿದ್ರೆ ಸಣ್ಣ ಸಣ್ಣ ಗಿಡಗಳೆಲ್ಲ ಬೆಳೆದಿರ್ತವೆ, ಪ್ಲಾಸ್ಟಿಕ್ ಏನು ಜಾಸ್ತಿ ಹಾಕಲ್ಲ, ಎಲ್ಲ ಕಸದ ಗಾಡಿ ಬರುತ್ತೆ, ಕಸದ ಗಾಡಿ ಕೊಡ್ತೀವಿ. ಅಲ್ಲ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ನೀಟಾಗಿ ಇಟ್ಕೊಂಡಿದೀವಿ ಮೇಡಮ್.
1: ಖಂಡಿತ ಖಂಡಿತ, ಪ್ರತಿಯೊಬ್ರು ಕೂಡ ನೀಟಾಗಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಏನು ಬಳಸಿ ಬಿಸಾಡಿದ ವಸ್ತುಗಳಲ್ಲಿ ನೀರು ಸಂಗ್ರಹ ಆದ್ರೆ ಈ ಸೊಳ್ಳೆ ಕಾಟ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಅದನ್ನ ನಾವು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು.
0: ಭಾಗ್ಯ ಅವರೇ, ಈ ನೀವು ಚಿತ್ರಗೀತೆಗಳನ್ನ ಕೇಳ್ತಿರ್ತೀರಿ, ಆಕಾಶವಾಣಿ ಚಿತ್ರದುರ್ಗವನ್ನ ಸದಾ ಕಾಲ ಕೇಳ್ತಾ ಇರ್ತೀರಿ ಅಂದ್ರೆ ಕರೆ ಸಿಕ್ಕಿಲ್ಲ ಅಂತ ಇದ್ರಿ. ಆದ್ರೆ ಇವಾಗ ಸಜನಿ ಚಿತ್ರದ ಒಂದು ಒಳ್ಳೆ ಹಾಡನ್ನ ಮುತ್ತು ಮುತ್ತು ಮಳೆ ಅಂತ ಒಂದು ಹಾಡಿದೆಯಮ್ಮ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಈ ಹಾಡನ್ನ ಪ್ರತಿದಿನ 4 ಗಂಟೆಯಿಂದ 5 ಗಂಟೆಯವರೆಗೆ ನಾವು ಜನರಂಜನೆ ಕಾರ್ಯಕ್ರಮವನ್ನ ಕೊಡ್ತಾ ಇದೀವಿ, ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಇದರಲ್ಲಿ ಖಂಡಿತ ನೀವು ನಿರಂತರ ಪ್ರಯತ್ನ ಪಟ್ಟರೆ ಖಂಡಿತ ಸಿಗುತ್ತೆ ಮಾ ಭಾಗ್ಯ ಅವರೇ.
1: ಇವತ್ತು ಕೂಡ ಪ್ರಯತ್ನ ಮಾಡಿ ಭಾಗ್ಯ ಅವರೇ.
2: ದಿನ ಟ್ರೈ ಮಾಡ್ತೀನಿ ಮೇಡಮ್, ನನಗೆ ಕಾಲೇಜ್ ಸಿಗಲ್ಲ. ಎಲ್ಲರೂ ಡೈಲಿ ರೆಗ್ಯುಲರ್ ಮಾಡೋರಿಗೆ ಹೆಚ್ಚು ಆದ್ಯತೆ
0: ಕೊಡ್ತಾರೆ.
1: ಕರೆ ಬಂದ ಹಾಗೆ ಸ್ವೀಕರಿಸ್ತೀವಿ ಅಷ್ಟೇನೆ, ನಾವು ಯಾರಿಗೂ ಕೂಡ ಆ ರೀತಿ ಆದ್ಯತೆ ಅನ್ನೋಂತದಿಲ್ಲ. ಪ್ರತಿದಿನ ಪ್ರಯತ್ನಿಸಿ ನಿಮ್ಮ ಕರೆ ಕೂಡ ಸ್ವೀಕರಿಸ್ತೀವಿ.
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು.

0: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ಗಳಲ್ಲಿ ಹಲೋ ಕಿಡುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಎಫ್ಎಂ ಸಮಯ 10:48 ಕಿಡುಗರೆ. ಮಳೆಗಾಲದಲ್ಲಿ ಮಳೆಗಾಲ ಸಮಯದಲ್ಲಿ ಯಾವ ಎಷ್ಟೆಲ್ಲ ರೀತಿಯಲ್ಲಿ ಜಾಗೃತಿಯಾಗಿರಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನ್ನೋ ವಿಷಯವಾಗಿ ಮಾತಾಡ್ತಾ ಇದ್ದೇವೆ. ಕಾವ್ಯ, ನಾವು ನಮ್ಮ ರೈತರ ದೃಷ್ಟಿಯಿಂದ, ಯಾಕೆಂದ್ರೆ ಅಲ್ಲಿಂದಾನೇ ನಮಗೆ ದವಸ ಧಾನ್ಯ ಬರೋದು, ಅದೇ ನಮ್ಮ ಉಸಿರು, ಅನ್ನವೇ ಉಸಿರು ಅಲ್ವಾ?
1: ಮಳೆ ಇದ್ದರೆ ಬೆಳೆ.
0: ನಮ್ಮ ರೈತ ಬಾಂಧವರು ಏನಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡುವ ದೃಷ್ಟಿಯಿಂದ ಬೇರೆ ತರ ಅಲ್ಲಲ್ಲಿ ತೆರೆದ ವ್ಯವಸ್ಥೆಯಲ್ಲಿ ಇಟ್ಟಿರ್ತಾರೆ. ದಿಢೀರ್ನೇ ಮಳೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇಂಥವುಗಳನ್ನ ಸುರಕ್ಷತೆಯಾಗಿ ಇಟ್ಕೊಂಡು, ಯಾಕೆಂದ್ರೆ ಮುಂದಿನ ಒಂದು ವರ್ಷದ ಬೆಳೆ ಬರೋವರೆಗೂ ಕೂಡ ಇವರು ದವಸ ಧಾನ್ಯಗಳನ್ನ ಪ್ರತಿಯೊಬ್ಬರು ಕೂಡ ಒಂದು ಇರುವೆ ಕೂಡ ದವಸ ಧಾನ್ಯಗಳನ್ನ ಮುಂದಿನ ವರ್ಷಕ್ಕೆ ಬೇಕು ಅಂತ ಇಟ್ಕೊಳ್ಳುತ್ತೆ. ಅದನ್ನ ಖಂಡಿತ ನಿಜ. ಆ ಇರುವೆ ಕೂಡ ನಗದಾಗ 6 ತಿಂಗಳ ಬೇಕಾದಂಥ ಒಂದು ಆಹಾರವನ್ನು ಇರುವೆ ಇಟ್ಕೊಂಡಿರುತ್ತೆ. ಹಾಗೆ ನಾವು ಮನುಷ್ಯರಾದ ನಾವು ಕೂಡ ಒಂದು ಸುರಕ್ಷತೆಯನ್ನು ಮಳೆಗಾಲದ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗುತ್ತೆ.
1: ಖಂಡಿತವಾಗ್ಲೂ ಕೂಡ ಬೆಳೆದಂತಹ ಬೆಳೆಯನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಮಳೆಗಾಲದ ಸಮಯದಲ್ಲಿ ಒಂದಷ್ಟು ನೀರು ತಾಗಿದ್ರೆ ಅಥವಾ ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಅದ್ರ ಬಗ್ಗೆ ರೈತರು ಎಚ್ಚರಿಕೆ ವಹಿಸಬೇಕು.
0: ಮತ್ತೆ ಈ ಜಮೀನುಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಅಲ್ಲಲ್ಲಿ ಅಂದ್ರೆ ನೀರಾವರಿ ಅಥವಾ ನೀರಾವರಿ ದೃಷ್ಟಿಯಿಂದ ಓಪನ್ ಆಗಿ ಬಿಟ್ಟಿರ್ತಾರೆ, ಅಂದ್ರೆ ತಡೆಯನ್ನ ಹಾಕಿರ್ತಾರೆ ನೀರು ನಿಂತ್ಕೊಳ್ಳಿ ಅಂತ ಹೇಳಿ.

0: ಇವರು ಯಾವುದೋ ಒಂದು ಬೆಳೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಆ ಗಿಡಕ್ಕೆ ನೀರು ಹೆಚ್ಚಾಗಿ ಅದು ಕೊಳೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ರೈತರು ಗಮನಿಸಿ ಆದಷ್ಟು ಏನು ಅವನ್ನ ಕೆರೆ ಒಂದು ಒಡ್ಡನ್ ರೀತಿಯಲ್ಲಿ ಮಣ್ಣನ್ನ ಶೇಖರಣೆ ಮಾಡಿ ಕಟ್ಟಿರ್ತಾರೆ, ಇವುಗಳನ್ನೆಲ್ಲ ಒಡೆದಾಕೋದ್ರಿಂದ ಸುರಕ್ಷಿತ ಆಗಿರುತ್ತೆ ಮಳೆಗಾಲದಲ್ಲಿ ಬೆಳೆಯಕ್ಕೆ ಕೂಡ.
1: ಖಂಡಿತ. ಹಾಗೇನೆ ನಮ್ಮ ಕೇಳುಗರು ಒಬ್ರು ಹೇಳ್ದ ಹಾಕಿನೆ, ನೀರಿನ ಸಂಗ್ರಹಣೆ ಮಾಡೋದಕ್ಕೂ ಕೂಡ ಗಮನ ವಹಿಸಬೇಕು. ಓಕೆ, ಮುಂದಿನ ಕರೆ. ಹಲೋ ನಮಸ್ತೆ.
0: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ ಹೆಸರು?
2: ನನ್ನ ಹೆಸರು ಪೂಜಾ ಅಂತ.
1: ಪೂಜಾ ಅವರು ಎಲ್ಲಿಂದ ಕರೆ ಮಾಡಿರೋದು?
2: ಮೇಡಮ್ ಗೋಪ್ನಹಳ್ಳಿ ಚಕ್ಕರೆ ತಾಲೂಕಿಂದ.
1: ಓಕೆ, ಚಳ್ಳಕೆರೆ ಗೋಪ್ನಹಳ್ಳಿ. ಹೇಳಿ, ಮಳೆಗಾಲದ ಸುರಕ್ಷತೆ ಬಗ್ಗೆ ಏನ್ ಹೇಳ್ತೀರಾ?
2: ಮಳೆಗಾಲದಲ್ಲಿ ಸುರಕ್ಷತೆ ಅಂದ್ರೆ ನಮಗೆ ಫಸ್ಟ್ ಅಡಿಕೆ ಮಾಡೋರಿಗೆ ಕಟ್ಟೆ ಒಲೆ ಪ್ರಾಬ್ಲಮ್ ಇರುತ್ತಲ್ಲ ಮ್ಯಾಮ್, ಮೇನ್ ಥಿಂಕಿಂಗ್ ನಮಗೆ ಕಟ್ಟೆ ಮೇನ್ ಪೂರೈಕೆ ಅಂತೀವಿ.
1: ಓಕೆ,
2: ಅಂದ್ರೆ ಇವಾಗ ಅಡಿಗೆ ಮಾಡಕ್ಕೆಲ್ಲ ಗಟ್ಟಿ ಕಟ್ಟೆ ಅಂತ ಏನಿರ್ತಾವ ಜಾಲಿ ಕಟ್ಟೆ ಆ ತರದವೆಲ್ಲ ಬಳಸ್ತೀವಿ. ನೀರಿಗೂ ತಿರ್ಗಾ ನೀರ್ ಕಾಸಕ್ಕು ಬೇರೆ ಏನಕ್ಕಾದ್ರೂ ಒಂದ್ ಸ್ವಲ್ಪ ಮತ್ತೆ ತೆಂಗಿನ ಮತ್ತೆ ಆ ತರದವೆಲ್ಲ ಕೂಡಿ ಒಂದ್ ಕಡೆ ಗುಡ್ಡ ತರ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕೂಡಿಕೊಂತೀವಿ ಮ್ಯಾಮ್.
1: ಓಕೆ,
2: ಅವನ್ನ ಗೋಣಶೀಲನ ಇಲ್ಲ ತಾತಲ್ಲ ಏನು ನಮ್ಮ ಇರುತ್ತ ಓದ್ಕೆ ಒತ್ತಿ ಹಾಕಿ ಅವನ್ನ ಸೇಫ್ಟಿ ಮಾಡ್ಕೊಂತೀವಿ ನೆನೆ ಜಾಗದಲ್ಲಿ.
1: ಓಕೆ,
2: ಅದೊಂದು. ತಿರ್ಗಾ ಮಳೆಗಾಲದಲ್ಲಿ ನಮಗೆ ಇವಾಗ ಕುರಿ ಇರ್ತಾವ ಕುರಿ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಗೋಣಶೀಲ ಹಾಕೊಂಡು ಅದ್ರಡಕ್ಕೆ ಒಂದ್ ಸ್ವಲ್ಪ ನೆಲ್ಲು ಬರುತ್ತಲ್ಲ ಮ್ಯಾಮ್ ಭತ್ತದ ನೆಲ್ಲು.
1: ಓಕೆ, ಹೇಳಿ.
2: ಅದನ್ನ ಹಾಕೊಂಡು ಹೋದ್ರೆ ಜಾಸ್ತಿ ಮಳೆಗೆ ನೆನೆಯಲ್ಲ, ಅಂದ್ರೆ ಅಲ್ಲಿ ನೀರ್ ಅಲ್ಲೇ ಹಂಗೆ ಇನ್ಕೊಂತಾರೆ ಜಾಸ್ತಿ ತಲೆ ನೆನೆಯಲ್ಲ.
1: ಓಕೆ,
2: ಹಾಗಾಗಿ ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್ ಇದು ಗೋಣಶೀಲ ನೆಲ್ಲಿಂದ. ಮತ್ತೆ ಇನ್ನೇನಂದ್ರೆ ಈ ಚಕ್ರ ಎಲ್ಲ ಹಾಕಿರ್ತೀವಲ್ಲ ಮ್ಯಾಮ್.
1: ಓಕೆ,
2: ಮೊದ್ಲೆಲ್ಲ ಆಪೆಲ್ಲ ಕಟ್ಕೊಂಡ್ಬಂದು ಇನ್ನೇನು ಇನ್ನೊಂದ್ 15 ದಿನ 20 ದಿನ ಸ್ಟಾರ್ಟ್ ಆಗುತ್ತೆ ಅನ್ನೋ ಮೂಮೆಂಟ್ ನಾಗೆಲ್ಲ ನಾವು ಅದು ಆಪ್ ನೀಟಾಗಿ ಒದಿಸ್ಕೊಂಡು ಅದ್ರ ಮೇಲೆ ಒಂದು ಸೆಟ್ ಗರಿ ಹಾಕ್ತಿದ್ವಿ. ಇವಾಗ ಅದು ಒಂದ್ ಸ್ವಲ್ಪ ಇವಾಗ ಆಪು ಸಿಗುತ್ತೆ ಮ್ಯಾಮ್, ಅಷ್ಟೊಂದು ಟೈಮ್ ಸಿಗದ ಕಾರಣ ನಮಗೆ ಅಲ್ಲೇ ಮನೆ ಹತ್ರ ತೆಂಗಿನ ಗರಿ ಎಲ್ಲ ಜಲ್ದಿ ಸಿಗ್ತಾವಲ್ಲ ಅವನ್ನೇ ಹಾಕ್ತಿವಿ. ಇದೊಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದು. ಇನ್ನೊಂದು, ನಮ್ಮ ಸುತ್ತಮುತ್ತಲಿನ ಪರಿಸರನ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಆದಷ್ಟು ಪೇಪರ್ ಹೆಂಗ ಕೊಳ್ತಾಗ್ತಾವ ಏನು ಸಮಸ್ಯೆ ಆಗಲ್ಲ.
1: ಪ್ಲಾಸ್ಟಿಕ್,
2: ಈ ಪ್ಲಾಸ್ಟಿಕ್ ಕವರ್ ಚಿಕ್ಕ ಚಿಕ್ಕವು ಸಮೇತ ನಾವು ಚಾಕ್ಲೇಟ್ ಪೀಸ್ ಅಂತವೆಲ್ಲ ಅರ್ಧ ಹಾಕಿರ್ತೀವಲ್ಲ ಮ್ಯಾಮ್,
1: ಹೌದು,
2: ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ ತುಂಬಿಕೊಂಡ್ರೆ ಸಾಕು ಸಣ್ಣ ಸಣ್ಣ ಹುಳು ಸೇರ್ಕೊಳ್ಳೋದು ತಿರ್ಗ ಈ ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ ಅವಾಗ.
1: ಹೌದು, ಖಂಡಿತ ಅದ್ರ ಬಗ್ಗೆ ಗಮನ ಇರ್ಬೇಕು.
2: ಅದ್ರ ಬಗ್ಗೆ ಗಮನ ಇರ್ಬೇಕು. ಆದಷ್ಟು ಮಳೆ ಬರಕ್ಕಿಂತ ಮುಂಚೆನೆ ನಮ್ಮ ಸುತ್ತಮುತ್ತಲಿನ ಪರಿಸರದಾಗೆ ಏನೇನ್ ಐತೆ ಏನೇನ್ ಇಲ್ಲ ಎಲ್ಲ ಏನೇನು ತೆಗ್ದಾಕಿದ್ರೆ ಒಳ್ಳೇದು ಅಂತ ನಾವು ಯೋಚನೆ ಮಾಡ್ಬೇಕು ಮ್ಯಾಮ್.
1: ಖಂಡಿತವಾಗ್ಲು. ಹಿಂದೆಲ್ಲ ಮಳೆಗಾಲ ಬರ್ತಾ ಇದೆ ಅಂದ್ರೆ ಸಾಕು ಒಂದಷ್ಟು ದವಸ ಧಾನ್ಯಗಳನ್ನ ಕೂಡಿಟ್ಕೊಳ್ತಾ ಇದ್ರು.
2: ಅದೊಂದು ಮ್ಯಾಮ್, ಇನ್ನೇನ್ ಮಳೆಗಾಲದಲ್ಲಿ ಯಾಕಂದ್ರೆ ಜಾಸ್ತಿ ಅವಾಗ ಈ ರಾಗಿ ಅಂತವೆಲ್ಲ ಒಣಗಾಕ ಆಗಲ್ಲ ಮಳೆ ಬರ್ತಿರುತ್ತಲ್ಲ.
1: ಹೌದು,
2: ಹಾಗಾಗಿ ಮುಂಚೆನೆ ಎಲ್ಲ ಮಾಡಿಟ್ಕೊಂಡು ಕಾಳು ಕೈ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಸಮಸ್ಯೆ ಆಗಲ್ಲ. ಇಟ್ಟು ಬಿಡ್ಸಕ್ಕು ಆಗ್ಲಿ ಏನಕ್ಕಾಗ್ಲಿ ಏನು ಸಮಸ್ಯೆ ಆಗಲ್ಲ ಅಡಿಗೆ ವಸ್ತುಗಳು.
1: ಖಂಡಿತ ಖಂಡಿತ ಪೂಜಾ ಅವರೇ.
0: ಪೂಜಾ ಅವರೇ, ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕಾಗಿ. ಗೋಪ್ನಹಳ್ಳಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಿ.
2: ಕರೆ ಸಿಕ್ಕಿದ್ದಕ್ಕಾಗಿ ತುಂಬಾ ಹೃದಯ ಧನ್ಯವಾದಗಳು.
0: ನಮಗೂ ಕೂಡ ನಿಮ್ಮ ಜೊತೆ ಮಾತಾಡ್ತಾ ಖುಷಿ ಆಯ್ತು. ಧನ್ಯವಾದಗಳಮ್ಮ ಮತ್ತೊಮ್ಮೆ. ಕಾವ್ಯ, ಈ ಪೂಜಾ ನಮಗೆ ಈ ದೇಹಕ್ಕೆ ತಾನೇ ಕರೆ ಮಾಡಿದ್ರು, ಕಟ್ಟಿಗೆಗಳನ್ನ, ಯಾಕಂದ್ರೆ ಇವತ್ತು ಇಂಧನ ಸಮಸ್ಯೆಯಾಗಿ ನಾವೇನು ನಿಸರ್ಗದಲ್ಲಿ ಪುಕ್ಕಟೆಯಾಗಿ ಅಥವಾ ರೈತರ ಕೆಲಸಗಳಲ್ಲಿ ಅಥವಾ ಗಿಡಗಳನ್ನು, ತೊಗರಿ ಗಿಡ ಇರುತ್ತೆ, ಹತ್ತಿ ಗಿಡ ಇರುತ್ತೆ, ಮೆಣಸಿನ ಗಿಡ, ಒಲೆಗೆ ಅಥವಾ ನೀರು ಕಾಯಿಸ್ಲಿಕ್ಕೆ ಬೇಕಾದಂಗೆ ಬಳಸ್ತಾ ಇರ್ತಾರೆ. ಅವ್ರು ಹೇಳ್ತಾ ಇದ್ರು ಕಟ್ಟಿಗೆಗಳನ್ನು, ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಸುರಕ್ಷಿತವಾಗಿ ಏನು ಪಾಲಿಥಿನ್ ಕವರ್ಗಳಿಂದ ರಕ್ಷಣೆ ಮಾಡಿಟ್ಟರೆ.
1: ಮಲೆನಾಡು ಭಾಗದಲ್ಲಿ ಈ ಮಳೆ ಬರುತ್ತೆ ಅಂತಂದ್ರೆ ಅದಕ್ಕೂ ಪೂರ್ವದಲ್ಲೇ ಈ ಸೌದೆಯನ್ನ ಸಂಗ್ರಹಿಸ್ತಾರೆ.
0: ಹೌದು,
1: ಅವರಿಗೆ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಇದನ್ನ ತುಂಬಾ ಮುಂಚಿತವಾಗಿನೇ ಸಂಗ್ರಹಿಸಿಟ್ಕೊಳ್ಳುವಂತಹ ಅಭ್ಯಾಸ ಅಲ್ಲಿರುತ್ತೆ. ಸಾಮಾನ್ಯವಾಗಿ ಇವರು ಹೇಳಿದ್ರು ನಮಗೂ ಕೂಡ ಬಳಕೆ ಆಗುತ್ತೆ, ಹಾಗಾಗಿ ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಬೇಕು.
0: ಮತ್ತೆ ಪರಿಸರ ಸುರಕ್ಷತೆ ದೃಷ್ಟಿಯಿಂದ ಇವರು ಹೇಳಿದಂತ ಒಂದು ಮಾತನ್ನ, ಚಾಕ್ಲೇಟ್ ಕವರ್ ಅಥವಾ ಏನೇ ಕವರ್ಗಳನ್ನ ಬಿಸಾಕಿದ್ರೆ ಮಳೆ ಬಂದು ಅದು ತೇಲಾಡ್ತಾ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ, ಹಾಗೆ ರಸ್ತೆಯಲ್ಲಿ ಹೋಗಿದ್ದು ಇವ್ರೇನು ನಮ್ಮ ರೈತರು ಪಕ್ಕದ ಗುಂಡಿಗಳಿರ್ತವೆ

0: ಮೋಸ್ಟ್ಲಿ ತಿಪ್ಪೆ ಗೊಬ್ಬರ ಸಗಣಿಯನ್ನು ಹಾಕಿರ್ತಾರೆ. ಹೊಲದಲ್ಲಿ ಸಮ್ಮಿಶ್ರವಾಗಿ ಮತ್ತೆ ಮತ್ತೆ ಅವುಗಳನ್ನು ಆಯ್ದುಕೊಂಡಿರೋದು ತುಂಬ ಕಷ್ಟ ಆಗುತ್ತೆ ರೈತರಿಗೆ.
1: ಅದು ಕೂಡ ಹಾಗೇನೆ ಈ ನಗರ ಪ್ರದೇಶದಲ್ಲೇ ಆಗಲಿ, ನಾವು ಬಳಸುವಂತಹ ಈ ಪ್ಲಾಸ್ಟಿಕ್ನ ರಸ್ತೆ
0: ಕವರ್ಗಳನ್ನು ಬಳಸಬಾರದು.
1: ಹೌದು, ಅದು ಚರಂಡಿಗೆ ಹೋಗಿ ಸೇರುವಂತದ್ದು ಇರಬಹುದು, ಅಥವಾ ನೀರು ಕಟ್ಕೊಳ್ಳುತ್ತೆ, ನೀರು ಸರಿಯಾಗಿ ಹೋಗೋದಿಲ್ಲ. ಇಂಥ ಸಮಯದಲ್ಲಿ ನಾವೇ ಸಮಸ್ಯೆಯನ್ನ ಎದುರಿಸೋದು, ರಸ್ತೆಯಲ್ಲಿ ನೀರು ನಿಲ್ಲುತ್ತೆ.
0: ಪ್ಲಾಸ್ಟಿಕ್ ವಿಲೇವಾರಿ ಮಾಡ್ಲಿಕ್ಕೆ ಅನೇಕ ಒಂದು ಅದಕ್ಕೂ ಕೂಡ ಒಂದು ದರ ನಿಗದಿ ಮಾಡಿ ಅವುಗಳನ್ನ ಇದು ಮಾಡ್ತಾರೆ. ಸುರಕ್ಷಿತವಾಗಿ ಅವುಗಳನ್ನ ಒಂದೆಡೆ ತೆಗೆದಿಟ್ಬಿಟ್ಟು ಅವುಗಳನ್ನ ಮಾರಾಟ ಮಾಡಿದ್ರೆ ನಮಗೆ ಪರಿಸರಕ್ಕೂ ಅನುಕೂಲ.
1: ಹಾಗೇನೆ ಸಾರ್ವಜನಿಕರಾಗಿ ನಾವು ಕೂಡ ನಾವು ಬಳಸುವಂತಹ ಈ ಪ್ಲಾಸ್ಟಿಕ್ನ ಅವ್ರು ಹೇಳಿದ ಹಾಗೇನೆ ಚಾಕ್ಲೇಟ್ ಕವರ್ ಇರಬಹುದು, ಚಾಕ್ಲೇಟ್ನ ತಿಂತೀವಿ ಹಾಗೆ ಈ ಕವರ್ನ ಬಿಸಾಕ್ತೀವಿ, ಅದರ ಬದಲು ಅದನ್ನ ನಾವು ಹಾಗೆ ಇಟ್ಕೊಂಡು ಸೂಕ್ತವಾಗಿ ವಿಲೇವಾರಿ ಮಾಡೋದು ನಮ್ಮ ಜವಾಬ್ದಾರಿ.
0: ಚಾಕ್ಲೇಟ್, ಐಸ್ ಕ್ರೀಮ್ ಅಥವಾ ಬೇರೆ ಬೇರೆ ಸ್ವೀಟ್ಗಳನ್ನೆಲ್ಲ ಕವರ್ ಅಲ್ಲೇ ಪ್ಯಾಕಿಂಗ್ ಮಾಡಿರ್ತಾರೆ, ಅವನ್ನ ತಿನ್ನೋದು ಹಾಗೆ ಬಿಸಾಕುವುದು,
1: ಪ್ಲಾಸ್ಟಿಕ್ ಬಾಟಲ್ಗಳನ್ನ ಉಪಯೋಗಿಸ್ತೀವಿ.
0: ಇದೆಲ್ಲ ಗಾಳಿ ಮತ್ತು ಮಳೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಮಾಡೋ ಅವಾಂತರ ಇದೆಯಲ್ಲ.
1: ಖಂಡಿತ,
0: ಇವುಗಳೆಲ್ಲ
1: ನಾವೆಲ್ಲ ಪ್ರಸ್ತುತವಾಗಿ ಅದನ್ನ ಎದುರಿಸ್ತಾ ಇದೀವಿ. ಮಳೆ ಬಂತು ಅಂದ್ರೆ ಸಾಕು, ರಸ್ತೆಯಲ್ಲಿ ಹೋಗೋದಕ್ಕಾಗಲ್ಲ, ಇಂಥ ಸಮಸ್ಯೆಗಳಿಂದಾನೇ ಅವೆಲ್ಲ ಉಲ್ಬಣ ಆಗುವಂತದ್ದು. ಹಾಗಾಗಿ ಇದನ್ನ ಸಾಧ್ಯ ಆದಷ್ಟು ನಾವು ನಿಯಂತ್ರಿಸೋದಕ್ಕೆ ಪ್ರಯತ್ನಿಸಬೇಕಾಗತ್ತೆ.
0: ಒಟ್ಟಾರೆ ನಮ್ಮ ಶ್ರೋತೃಗಳು ಮಳೆಗಾಲದ ಸಮಯದಲ್ಲಿ ಯಾವ ರೀತಿಯೆಲ್ಲ ಜಾಗೃತಿಯಾಗಿರಬೇಕು, ಸಿಟಿಗಳಲ್ಲಿ ನಗರಗಳಲ್ಲಿ ರೈತರಾಗಿರಲಿ, ಒಂದು ಅಡುಗೆ ಮಾಡೋದ್ರಿಂದ ಹಿಡಿದು ನಮ್ಮ ಜೀವನ ಏನಿದೆ ನಮ್ಮ ದಿನಚರಿ ಅದ್ರ ಬಗ್ಗೆ ಸುರಕ್ಷತೆ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ಇದುವರೆಗೆ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್ ಹಾಗೂ
1: ನಾನು ಕಾವ್ಯ,
0: ತಾಂತ್ರಿಕ ಸಹಕಾರ ಡಿಪಿ ತ್ಯಾಗರಾಜ್ ಮತ್ತು ಮಿಲಿಂದ್ ಗುತ್ತಿ.

ಇದುವರೆಗೂ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:10. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ.

ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ವಂಶಿ ಚಿತ್ರದಿಂದ. ಹುಚ್ಚ ಚಿತ್ರದಿಂದ. ರಣಧೀರ ಚಿತ್ರದಿಂದ.

ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ FM ನಿಂದ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

0: ಇಂದು ಸಂಜೆ 5:30 ನಮ್ಮನಿಲಯದಿಂದ ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮದಲ್ಲಿ ಗ್ರಂಥಾಲಯಗಳು ಮತ್ತು ಯುವಜನತೆ ಈ ಕುರಿತು ಚಿತ್ರದುರ್ಗದ ಗೌತಮಿ ಹಾಗೂ ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಈ ಕುರಿತು ಭಾಷಣ ಕೇಳುವಿರಿ. ನಂತರ ಭಾವಗೀತೆಯೊಂದನ್ನು ಆಲಿಸುವಿರಿ. ಕೇಳಿ ಇಂದು ಸಂಜೆ 5:30 ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ.
1: ಹೆಣ್ಣು ಮಕ್ಕಳನ್ನ ಗಂಡನ ಮನೆಯಿಂದ ತವರು ಮನೆಗೆ ಪಂಚಮಿ ಹಬ್ಬಕ್ಕ ಗೌರಿ ಹಬ್ಬಕ್ಕ ಕರ್ಕೊಂಡು ಬರ್ತಾರ್ರಿ. ಅವು ಹೇಳ್ತಾಳು ಮಗಗ, ಹೋಗಪ್ಪ ತಂಗಿನ ಕರ್ಕೊಂಡು ಬಾ ಅಂತ. ಎಷ್ಟ ಆದ್ರೂ ಹಡದ ಕಳ್ ನೋಡ್ರಿ. ಅವ್ವ ಹೇಳಿದ ಕೂಡಲೇ ಅನ್ನಿದ್ದವ ಎತ್ತಿಗೆ ಜೂಲ ಹಾಕೊಂಡ ಗಜ್ಜಿ ಕಟ್ಕೊಂಡ ಸವಾರಿ ಬಂಡಿ ಹೊಡ್ಕೊಂಡ ಕಿಲಾರಿ ಹೊರಿ ತಗೊಂಡ ಹೋಗ್ತಾನ್ರಿ ತಂಗಿ ಮನೆಗೆ. ಆದ್ರೆ ಎದ್ರ ಸಲುವಾಗಿ ಅವ ಕರೆಯಕ್ ಹೋಗಿದ್ದಂದ್ರ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:25:40. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು.

ಸಾಕಮ್ಮ ಎಂಬ ಸುಮಾರು 80 ವರ್ಷದ ವೃದ್ಧ ಮಹಿಳೆ ದಿನಾಂಕ 2026 ಮಾರ್ಚ್ 11ರಂದು ಚಿಕ್ಕ ಹುಲ್ಲೇನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5.75 ಅಡಿ ಎತ್ತರ, ದುಂಡುಮುಖ, ದೃಢಕಾಯ ಶರೀರ, ಕಪ್ಪು ಮೈಬಣ್ಣ ಹೊಂದಿದ್ದು ಎಡಗೈ ತೋಳಿನ ಮೇಲೆ 1 ರೂಪಾಯಿ ನಾಣ್ಯದ ಅಗಲದಷ್ಟು ಹಚ್ಚೆಯನ್ನ ಹಾಕಿಸಿಕೊಂಡಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಹಳದಿ ಬಣ್ಣದ ರವಿಕೆ, ಕಪ್ಪು ಬಣ್ಣದ ಸೀರೆಯನ್ನ ಧರಿಸಿರುತ್ತಾರೆ. ಸಾಕಮ್ಮ ಎಂಬ 80 ವರ್ಷದ ವೃದ್ಧ ಮಹಿಳೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಹೇಮಲತಾ ಎಂಬ ಸುಮಾರು 16 ವರ್ಷದ ಬಾಲಕಿ ದಿನಾಂಕ 2026 ಫೆಬ್ರವರಿ 2ನೇ ತಾರೀಕಿನಂದು ಕಾಣಿಯಾಗಿರುತ್ತಾರೆ. ಚಹರೆ ಹೀಗಿದೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿ ಮೈಬಣ್ಣ ಹೊಂದಿದ್ದು ಕಾಣಿಯಾದ ಸಂದರ್ಭದಲ್ಲಿ ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಹೇಮಲತಾ ಎಂಬ ಬಾಲಕಿಯು ಕನ್ನಡ ಮತ್ತು ಲಂಬಾಣಿ ಭಾಷೆ ಬಲ್ಲವರಾಗಿರುತ್ತಾರೆ. ಹೊಳಲ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣಿಯಾಗಿರುತ್ತಾರೆ. ಹೇಮಲತಾ ಎಂಬ ಬಾಲಕಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ರಮೇಶ್ ಸಿಎಸ್ ಎಂಬ 36 ವರ್ಷದ ವ್ಯಕ್ತಿಯು ದಿನಾಂಕ 2026 ಜನವರಿ 19 ತಾರೀಕಿನಂದು ಹಿರಿಯೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: 5 ಅಡಿ ಎತ್ತರ, ದುಂಡು ಮುಖ, ಎಣ್ಣೆಗೆಂಪು ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ರಮೇಶ್ ಸಿಎಸ್ ಎಂಬ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸ್ಟುಡಿಯೋ ಸಮಯ 11:30:20. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಮಾಲಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ

ಮೂತ್ರ ಸೇರುವ ಹಾಗೆ ತನ್ನೊಡಲಲ್ಲಿ ಔಷಧೀಯ ಗುಣಗಳನ್ನು ಹೊಂದಿರುವ ಹಾಗೂ ಧಾರ್ಮಿಕವಾಗಿ ಮತ್ತು ಪೌರಾಣಿಕವಾಗಿ ಪ್ರಸಿದ್ಧಿ ಪಡೆದಿರುವ, ಅಷ್ಟೇ ಅಲ್ಲದೆ ಪ್ರಾಕೃತಿಕ ಸೊಬಗಿನಿಂದ ಮಹತ್ವ ಪಡೆದಿರುವಂತಹ ಸೌಪರ್ಣಿಕ ನದಿಯ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಮಾಹಿತಿಯನ್ನು ಆರಂಭಿಸುವುದಕ್ಕೂ ಮುನ್ನ ಒಂದು ಗೀತೆ ನೆನಪಿರಲಿ ಚಿತ್ರದ್ದು.

ಸೌಪರ್ಣಿಕಾ ನದಿಯು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಡಚಾದ್ರಿ ಬೆಟ್ಟ ಶ್ರೇಣಿಗಳಲ್ಲಿ ಉಗಮಿಸುತ್ತದೆ. ಇದು ಪಶ್ಚಿಮದ ಕಡೆಗೆ ಹರಿದು ಬೈಂದೂರು ಸಮೀಪದ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಈ ನದಿಯು ವರಾಹಿ, ಚಕ್ರ, ಖೇಟ ಮತ್ತು ಕುಬ್ಜ ಎಂಬ ಇತರೆ ನಾಲ್ಕು ನದಿಗಳೊಂದಿಗೆ ಸೇರಿ ಪಂಚಗಂಗಾವಳಿ ನದಿಯಾಗಿ ಮಾರ್ಪಾಡಾಗುತ್ತದೆ. ಹೀಗಾಗಿ ಪಂಚಗಂಗಾವಳಿ ನದಿ ಎಂದು ಕೂಡ ಈ ಸೌಪರ್ಣಿಕಾ ನದಿಯನ್ನು ಕರೆಯಲಾಗುತ್ತದೆ. ಅಂತಿಮವಾಗಿ ಸಮುದ್ರವನ್ನು ಸೇರುವಂಥದ್ದು. ಹಾಗೆ ಈ ಸೌಪರ್ಣಿಕಾ ನದಿಯ ಹೆಸರಿನ ಕುರಿತು ಕೂಡ ಪುರಾಣದ ಹಿನ್ನೆಲೆಯಿದೆ. ದಂತಕಥೆಯ ಪ್ರಕಾರ ವಿನತೆ ಮತ್ತು ಕಶ್ಯಪ ಮುನಿಗಳ ಪುತ್ರನಾದ ಗರುಡನು ತನ್ನ ತಾಯಿ ವಿನತೆಯನ್ನು ಕದ್ರುವಿನ ದಾಸ್ಯದಿಂದ ಮುಕ್ತಳಾಗಿಸಬೇಕೆಂದು ಬಯಸಿ ಶಕ್ತಿಯನ್ನ ಪಡೆಯಲು ಈ ನದಿಯ ದಡದಲ್ಲಿ ಕುಳಿತು ತಪಸ್ಸು ಮಾಡಿರ್ತಾನೆ. ಈ ಗರುಡನ ಹೆಸರು ಸುಪರ್ಣ ಎಂಬುದಾಗಿದೆ. ಸುಪರ್ಣ ಎಂಬ ಹೆಸರಿನ ಗರುಡನು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡಿದ್ದರಿಂದ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂದಿದೆ ಎಂದು ಪುರಾಣದ ಹಿನ್ನೆಲೆ ತಿಳಿಸುತ್ತದೆ. ಹಾಗೆ ಕೇಳುಗರೆ, ಈ ಸೌಪರ್ಣಿಕಾ ನದಿಗೆ ಅಮೃತದ ಸ್ಪರ್ಶವಿದೆಯಂತೆ. ಅದಕ್ಕೆ ಕಾರಣವನ್ನು ಕೂಡ ತಿಳಿಸ್ತೇನೆ ಪಯಣ ಚಿತ್ರದ ಗೀತೆಯ ಬಳಿಕ.

ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ವಂಶಿ ಚಿತ್ರದಿಂದ,

0: ಹೊಚ್ಚ ಚಿತ್ರದಿಂದ
1: ಉಸಿರೆ ಉಸಿರೆ ಉಸಿರ ಕೊಲ್ಲಬೇಡ.
0: ಹಾಗೆ ರಣತೀರ ಚಿತ್ರದಿಂದ

ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಇಂದು ಸಂಜೆ 5 ಗಂಟೆಗೆ ನಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಕೆಳಗರೆ ಮಾಹಿತಿ ಕಣಜ. ನದಿಗಳು ಹಾಗೆ ಜಲಪಾತಗಳ ಮಾಲಿಕೆಯಲ್ಲಿ ಸೌಪರ್ಣಿಕಾ ನದಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ಈ ಸೌಪರ್ಣಿಕಾ ನದಿಗೆ ಅಮೃತದ ಸ್ಪರ್ಶವಿದೆ ಅಂತ ಹೇಳಿದೆ ಸ್ನೇಹಿತರೆ. ಹೌದು, ಈಗಾಗಲೇ ಈ ಒಂದು ಸೌಪರ್ಣಿಕಾ ನದಿಯ ಹೆಸರಿನ ಕುರಿತ ಒಂದು ಪೌರಾಣಿಕ ಹಿನ್ನೆಲೆಯನ್ನ ತಿಳಿಸಿದೆ. ಆ ಹಿನ್ನೆಲೆಗೆ ಸಂಬಂಧಿಸಿದಂತೆಯೇ ಈ ನದಿಗೆ ಅಮೃತದ ಸ್ಪರ್ಶವಿದೆ ಅಂತೇಳಿ ಹೇಳಲಾಗುತ್ತೆ. ಹೇಗೆ ಅಂದರೆ, ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಅಮೃತವನ್ನು ಗರುಡ ಸುಪರ್ಣನು ತನ್ನ ತಾಯಿಯ ದಾಸ್ಯವನ್ನು ಬಿಡಿಸಲು ತರ್ತಾ ಇರ್ತಾನೆ. ಅದರ ಒಂದು ಹನಿ

ಈ ನದಿಯಲ್ಲಿ ಬಿದ್ದಿತು ಎಂಬ ನಂಬಿಕೆ ಇದೆ. ಇದರಿಂದಾಗಿನೇ ಈ ನದಿಯ ನೀರು ಪವಿತ್ರವಾಯಿತು, ಅಮೃತವಾಯಿತು ಅಂತೇಳಿ ಹೇಳಲಾಗುತ್ತೆ. ಹಾಗಾಗಿ ಔಷಧಿಯ ಗುಣಗಳು ಈ ನದಿಗೆ ಬಂದಿದೆ, ಅಮೃತದ ಸ್ಪರ್ಶವಿದೆ ಅಂತೇಳಿ ಹೇಳಲಾಗುವಂಥದ್ದು. ಇನ್ನು ಈ ಸೌಪರ್ಣಿಕ ನದಿಯನ್ನ ಕೊಲ್ಲೂರು ನದಿ ಅಥವಾ ಕೊಲ್ಲೂರು ನಾಡಿ ಎಂದು ಸಹ ಕರೆಯಲಾಗುತ್ತೆ. ಕಾರಣ ಏನು ಅಂದರೆ, ಈ ನದಿಯು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಹತ್ತಿರವೇ ಹರಿಯುತ್ತದೆ. ಹಾಗಾಗಿ ಭಕ್ತರು ದೇವಿಯ ದರ್ಶನ ಪಡೆಯುವ ಮುನ್ನ ಈ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ನಂಬುತ್ತಾರೆ. ಹಾಗೆ ಪುರಾಣದ ಪ್ರಕಾರ ಕೊಲ್ಲೂರು ಮೂಕಾಂಬಿಕಾ ದೇವಿಯು ಕೋಲಾ ಋಷಿಯ ಪ್ರಾರ್ಥನೆಗೆ ಮೆಚ್ಚಿ ಇಲ್ಲಿ ನೆಲೆಸಿದಾಗ ಈ ನದಿಯ ತೀರ್ಥವೇ ದೇವಿಯ ಅಭಿಷೇಕಕ್ಕೆ ಮತ್ತು ಭಕ್ತರ ಶುದ್ಧೀಕರಣಕ್ಕೆ ಮೂಲವಾಯಿತು ಎಂಬುದು ಈ ಕ್ಷೇತ್ರದ ದಂತಕಥೆಯಾಗಿದೆ. ಹಾಗಾಗಿನೇ ಸೌಪರ್ಣಿಕಾ ನದಿಯನ್ನ ಕೊಲ್ಲೂರು ನದಿ ಎಂದು ಸಹ ಕರೆಯಲಾಗುತ್ತೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರಲಿದೆ ಕೃಷ್ಣಂ ಪ್ರಣಯಾಸಕಿ ಚಿತ್ರದ ಹಾಡು.

ಸೌಪರ್ಣಿಕಾ ನದಿಯು ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥದ್ದು. ವೈಜ್ಞಾನಿಕವಾಗಿ ಮತ್ತು ಪುರಾಣದ ಹಿನ್ನೆಲೆಯಲ್ಲಿ ನೋಡುವುದಾದರೆ ಕೊಡಚಾದ್ರಿ ಬೆಟ್ಟದಲ್ಲಿರುವ ಸಂಜೀವಿನಿ ಎಂದು ಕರೆಯಲ್ಪಡುವ ಅಂದರೆ 64 ಔಷಧಿ ಗಿಡ ಮೂಲಿಕೆಗಳ ಬೇರುಗಳನ್ನು ಸ್ಪರ್ಶಿಸುತ್ತಾ ಈ ಸೌಪರ್ಣಿಕಾ ನದಿ ಹರಿಯುವಂಥದ್ದು. ಹಾಗಾಗಿನೇ ಈ ನದಿಯ ನೀರಿನಲ್ಲಿ ಔಷಧಿಯ ಗುಣಗಳು ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿನೇ ಅಮೃತದ ಸ್ಪರ್ಶವಿದೆ ಅಂತೇಳಿ ಹೇಳಲಾಗುತ್ತೆ. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ವ್ಯಾಧಿಗಳು ಗುಣವಾಗುತ್ತದೆ, ಆರೋಗ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಈ ನದಿಯ ನೀರಿನ ಚಮತ್ಕಾರವನ್ನು ಪುರಾಣಗಳ ಪ್ರಕಾರ ದೇವಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳ ಆಶೀರ್ವಾದ ಎಂದು ಬಣ್ಣಿಸಲಾಗಿದೆ. ಅಷ್ಟೊಂದು ವಿಶೇಷತೆ ಸೌಪರ್ಣಿಕಾ ನದಿಯ ನೀರಿಗೆ ಇರುವಂಥದ್ದು. ಈ ಎಲ್ಲ ವೈಶಿಷ್ಟ್ಯತೆಗಳ ಜೊತೆಗೆ ಪ್ರಾಕೃತಿಕ ಸೊಬಗಿನಿಂದಲೂ ಕೂಡ ಈ ಒಂದು ನದಿ ಮಿಂಚುತ್ತಾ ಇದೆ. ಅಂದರೆ ಮರವಂತೆ ಸಮೀಪ ಈ ನದಿಯು ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಹರಿಯುತ್ತೆ. ಇದು ಪ್ರವಾಸಿಗರಿಗೆ ಆಕರ್ಷಕ ಹಾಗೂ ಪ್ರಕೃತಿ ಸೊಬಗಿನ ದೃಶ್ಯವನ್ನು ನೀಡುವಂಥದ್ದು. ಹಾಗೆ ಸ್ನೇಹಿತರೆ, ಸಮುದ್ರದ ಪಕ್ಕದಲ್ಲಿಯೇ ಈ ನದಿಯ ನೀರು ಹರಿದರೂ ಕೂಡ ಈ ನದಿಯ ನೀರು ಉಪ್ಪಾಗಿರದೆ ಅತ್ಯಂತ ಸಿಹಿಯಾಗಿ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು ಕೂಡ ಸಾಕಷ್ಟು ವಿಶೇಷತೆಯೇ ಆಗಿರುವಂಥದ್ದು. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಸೌಪರ್ಣಿಕಾ ನದಿಯ ಕುರಿತಾಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ಇಂದು ಈ ಕಾರ್ಯಕ್ರಮವನ್ನು ಕೇಳ್ತಾ ನಮ್ಮ ಕೇಳುಗರು ಕೂಡ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸೌಪರ್ಣಿಕಾ ನದಿಯ ಬಗ್ಗೆ ಮಾಹಿತಿ ಉತ್ತಮವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉತ್ತಮವಾದ ಹಾಡುಗಳು ಪ್ರಸಾರ ಮಾಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪಶ್ಚಿಮಘಟ್ಟದಿಂದ ಹರಿಯುವ ಹಾಗೆ ಅರಬ್ಬಿ ಸಮುದ್ರ ಸೇರುವ ಸೌಪರ್ಣಿಕಾ ನದಿಯ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಹಾಗೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ನದಿಯ ದಡದಲ್ಲೇ ನೆಲೆಸಿರುವಂಥದ್ದು, ಇನ್ನು ಭಕ್ತರು ದೇವಿಯ ದರ್ಶನಕ್ಕೂ ಮುನ್ನ ಈ ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ಎಂಬಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತೇಳಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಶುಭ ದಿನ. ಇನ್ನು ಮುಂದಿನ ಸಂದೇಶ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಾನಪದ ಹಾಡುಗಳು, ಮಾಹಿತಿ ಕಣಜ, ಒಳ್ಳೆ ಮಾಹಿತಿ ಚೆನ್ನಾಗಿದೆ ಅಂತೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗಣಪ ಚಿತ್ರದ ಹಾಡನ್ನು.

ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.

0: ಅನುಕೂಲ ಉಂಟುಂಟು. ಇನ್ನೊಂದು ಹೆಲಿಕಲ್ ಬೋಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪಂಡಿತರನ್ನ ತಪ್ಪಿಂದ ಎಸ್ಐಯು ಮಾಡಿದ್ದೇವೆ. ಆ ಎರಡೂ ಬೋಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅನುಕೂಲ ಅಂತೂ ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ ಫ್ಯಾಕ್ಟ್ರಿ ಕೊಡೋದಿಲ್ಲ ಅದು ಬಂದವೆ. ಇದು ಸಹಿತ ಅನುಕೂಲ ಆದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ ನೋಡಿರ್ತಾವೆ, ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
1: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆ ಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್, ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50%ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ.

0: ಆತ್ಮ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತ ಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೆ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982 ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವು ನನ್ನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17 ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರು. ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕ್ರು ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು. ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕ್ರವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992 ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು.

ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಪೂರ್ಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956 ಫೆಬ್ರವರಿ 2 ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರೆಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮಾ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದ ನಿರಂಜನ್ ಮತ್ತು ಅನುಪಮಾ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಾ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮಾ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿ ಅವರಿಂದ ಮಾಡಿಸಿಕೊಂಡ ಅನುಪಮಾ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮಾ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮಾ ಅವರು ತಮ್ಮ 2 ಮಗಳು ಸೀಮಂತಿನಿ 1 ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮಾ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮಾ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮಾ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಅಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು, ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. 100 ಸಮಸ್ಯೆಗಳು ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆ ಆದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ

ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನ್ ಅವರು ಕೇಳಿದ್ದಕ್ಕೆ, ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಮ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲೇ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನು ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ, ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕ ಯಾತನೆಯಂತಹ ಹರಿಯಸಿನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶ್ವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮಾ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮಾ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮಾ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮಾ ಅವರಿಗೆ ಸಂತಸವನ್ನು ತಂದುಕೊಟ್ಟಿತ್ತು. ಮಧು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ, ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ
ಉದ್ಯಮಗಳು ಸೀಮಂತಿನಿ

0: ಪಿಯುಸಿಯಲ್ಲಿ ಮೂರನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯೇ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು. ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೆ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರ ಸ್ನೇಹ ಬೆಸೆದುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ, ಎಮೆ ಮುಗಿ, ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬದುಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸ್ಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12:30 ಇದೀಗ ಕೆಲವು ಪ್ರಕಟಣೆಗಳು.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

0: ಕೇಳುಗರೇ, ಇಂದಿನ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ 89ನೇ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕೇಳಿ ಇಂದು ಸಂಜೆ 6:51.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ. ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳುಗರೆ ಗಮನಿಸಿ, ಮದಕರಿ ಪ್ರಸಾರದಲ್ಲಿ 4:00-5:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9848640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಕೇಳುಗರೇ, ಇಂದು ರಾತ್ರಿ 8:00 ಪತ್ರಾಧಾರಿತ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಮೂಡಿಬರಲಿದೆ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:35 ಆರೋಗ್ಯ ಸಂಚಿಕೆ, ನಂತರ 1:00 ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: आकाशवाणी ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನು ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ, ಸ್ವಾಗತ.

0: ಸೋಣ. ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಮೇಡಮ್. ನಮಸ್ಕಾರ.
1: ನಮಸ್ಕಾರ.
0: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
1: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನೇಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೆ ಇರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತ ನೋವಿರ್ಬೋದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು
0: ಮ್ಯಾನೇಜ್
1: ಮಾಡಕ್ಕೆ
0: ಸ್ಪೆಷಾಲಿಟಿನೇ
1: ಪೇನ್ ಮೆಡಿಸಿನ್.
0: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
1: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್
0: ಅಂದ್ರೆ
1: ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ ನೋವು ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
0: ಮಾಂಸಖಂಡದಿಂದ
1: ಅದರಿಂದ ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ 1 ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಗಳಿಂದ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದನ್ 3 ಮಂತ್ಸ್ ಉಳಿಯುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರು ರಿಲೇಟೆಡ್ ಪೇನ್, ತುಂಬಾ
0: ಪೇಷಂಟ್ಸ್
1: ನರಗಳಿಗೆ ಡ್ಯಾಮೇಜ್
0: ಆಗೋ
1: ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
0: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
1: ಅಂದ್ರೆ, ಅದೇ 2 ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್.
0: ಒಂದು
1: ಇನ್ನೊಂದು ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಅಥವಾ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು. ಇನ್ನೊಂದು ನ್ಯೂರೋಪತಿಕ್ ಪೇನ್,
0: ನರಗಳಿಂದಾಗಿ
1: ಬರುವಂತಹ ಪೇನ್. ಸೊ ಇದು 2 ತರದ ಪೇನ್ ಗಳನ್ನ ಡಿವೈಡ್ ಮಾಡಿ.
0: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ, ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
1: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
0: ಮೂಲ
1: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್, ಪೈರಿಫಾರ್ಮಿ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ

0: ಸೇಕ್ರು ಐಲಿಯಕ್ ಜಾಯಿಂಟ್ ಅಂತಿರುತ್ತೆ. ಸೊ ಅದರಿಂದ ಬರುವಂತ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ ಸತಿ ಟೇಲ್ ಬೋನ್ ಪೇನ್, ಅದು ಕೂಡ ಸೈಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್ ಅಂದ್ರೆ ಪೇಷಂಟ್ ಗೆ ಹೇಗೆ ಶುರುವಾಯಿತು ವಿವರವಾಗಿ, ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ 0 to 10 ಸ್ಕೋರ್ ಇರುತ್ತೆ. ಸೊ 0 to 3 ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ 3 to 5 ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. 5 to 7 ಅಂದ್ರೆ 5 to 7 ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. 7 and above ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವರಿಗೆ ಏನಂದ್ರೆ, 1 rupee ಎಷ್ಟು ಭಾಗ ಪೇನ್ ಇದೆ, 50 paise ಪೇನ್ ಇದೆಯಾ, ಅಥವಾ 3/4 ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 16 ಎಷ್ಟು ನೋವಿದೆ, ಅರ್ಧ ಭಾಗ ನೋವಿದೆ,
1: ಅರ್ಥ
0: ಆಗುವ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಇನ್ನೊಂದೇನಂದ್ರೆ, ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಅಂದ್ರೆ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ಸ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು, ಅಥವಾ ಗೊತ್ತಿರುವ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸದಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ
1: ಪ್ರಾಮುಖ್ಯತೆ
0: ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನ್ದಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಇಂದ ಒಬ್ರು ಡಾಕ್ಟರ್ ಗೆ ಸುಮ್ನೆ ತೋರಿಸ್ತಾ ಹೋಗ್ತಾ
1: ಇದ್ದಾರೆ,
0: ಡಯಾಗ್ನೋಸ್ ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ ಸಾಧ್ಯವಾಗ್ತಿಲ್ದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು, ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
0: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್. ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯೋಆರ್ಥ್ರೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ, ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್, ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟು ಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
0: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ. ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ. ಸೊ ಅದರಿಂದನೇ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರ್ಬೋದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
1: ಈ ಎಲ್ಲ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
0: ಎಲ್ಲ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ, ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಎಲ್ಲಾನು ಒಂದು 2-3 hours ಪ್ರೊಸೀಜರ್, ಕೆಲವೊಂದು

0: ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಗೆ ಅಂತ ಇಟ್ಕೋತೀವಿ. ಸೊ ಯಾವ್ದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನ ನಿವಾರಣೆ ಮಾಡಕ್ ಆಗ್ಲಿಲ್ಲ, ಯಾರು ಕಂಡಿಡಿಯಕ್ ಆಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು
0: ಅಂದ್ರೆ, ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ ಫೋರ್ ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ, ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ. ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೆ ಏನಂದ್ರೆ
1: ಮಾನಸಿಕ
0: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ ಅಂದ್ರೆ ಒಂದ್ ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡೇ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ. ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕುಕ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವಿದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಗೆ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
1: ಹೊರಗಡೆ
0: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಮಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವ್ರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳ್ಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಷಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಈವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದಿರ್ಬೋದು.
1: ಪ್ರೊಡಕ್ಟಿವಿಟಿ,
0: ಕ್ವಾಲಿಟಿ ಆಫ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
0: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವು ರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟು ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡಲಿಕ್ಕೋಸ್ಕರ?
0: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವರಿಗೆ
1: ಆಲ್ರೆಡಿ
0: ಡಿಪ್ರೆಸ್ಡ್ ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೇ ಇರ್ಬೋದು, ಅಥವಾ ಬೇರೆ ಎಡಿಮಗ ಅಂದ್ರೆ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ ಗೆ ಬಂದ್ರೆ ಅವರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ ಎರಡು ಮೂರು ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಅದೇ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ ಕ್ಯಾಪ್ಸುಲ್ ಸ್ಟ್ರೆಚ್ದು ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೇವೆ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ ಎಪಿಡ್ಯೂರಲ್ ಅನಾಲ್ಜಿಸಿಯಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ.
0: ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರೂ ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ಸ್ ಮೊದ್ಲಿಂದನೇ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್. ಗೈನಕಾಲಜಿಸ್ಟ್ ಜೊತೆಗೆ ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದನೇ ಮುಂಚಿತವಾಗಿ ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದ್ ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ರಿಲೇಟಿವ್ಸ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ. ನಾವು ಪ್ರೀ ಅನಸ್ತೀಶಿಯ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ್ಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೇ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡ್ಬೋದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡ್ಬೋದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ
1: ತಪ್ಪು ಕಲ್ಪನೆಗಳು
0: ಇರುತ್ತೆ, ತುಂಬಾ ನೋವಾಗುತ್ತೆ,

0: ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಸ್ಥೀಷ ಕೊಟ್ಬಿಟ್ಟೆ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆ
0: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ, ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ ಮುಂಚೆನೆ, ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್, ಯಾವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ, ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ, ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವೊಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ, ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ಗೆ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನೂ ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿತ್ತು ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸೇರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ಗಳು ಬಂದಿದೆ ಅದರಲ್ಲಿ, ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸೇರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನು ಆಗಲ್ಲ. ಹಂಗೂ ಏನಾದ್ರೂ ಸಿಸೇರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ಥೆಷ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೇ ನಾವು
1: ಕೂಡ
0: ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸೇರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದಾನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನೋ
0: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸೇರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸೇರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದಾನೇ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ ತಗೊಂಡವರು
0: ನೆಕ್ಸ್ಟ್ ಟೈಮ್ ಖಂಡಿತ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆ ಅಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ
0: ಅವಶ್ಯಕತೆ?
1: ಡಿಸ್ಚಾರ್ಜ್ ಆದಾಗ ಆ ಕ್ಯಾಥೆಟರ್ ಅನ್ನು ತೆಗೆದುಕೊಂಡು,
0: ಅಥವಾ ನಾವು ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್. ಕ್ಯಾಥೆಟರ್ ಅನ್ನ ತೆಗಿತೀವಿ ಅಂದ್ರೆ ಮಾಮೂಲಿಯಾಗಿ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅವಾಗ ನೆಕ್ಸ್ಟ್ ದಿನ ತೆಗೆದು ಬಿಡ್ತೇವೆ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಅದೇ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗಿ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವ್ ಆತರ ಅನಸ್ಥೀಷ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಮೇನ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ರಾಧಿಕಾ ಅವರೇ, ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗ್ಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ವಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ಎಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನ್ಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನದ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರೂ ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತ್ ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತ್ ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗ್ದಿಲ್ಲ, ಪೆಥಾಲಜಿ ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ ಅಥವಾ ಈಗ ಈ ತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರೂ ಕೂಡ ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ. ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅದೇ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆತರ ಪ್ರೊಸೀಜರ್ಗಳನ್ನ ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ,

0: ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ, ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ ಕಂಟ್ರೋಲ್ಡ್ ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಅಥವಾ
1: ಆಗೋದಿಲ್ಲ,
0: ಅಥವಾ ಮಸಲ್ಗೆ ಏನೇನಾದ್ರೂ ಇನ್ನು ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರದು ಆತರ. ಯಾವುದಕ್ಕೂ ಯೋಗ ಮಾಡಬಾರದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಗಾದ್ರೂ ಯೋಗ ಮಾಡಬಾರದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೇ, ಯಾವುದನ್ನೇ ಆದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರದು ಅಂತ ಇರುತ್ತೆ, ಅದನ್ನ ಮಾಡಬಾರದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ, ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ, ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡದೆ ಅದಕ್ಕೆ ಬಂದಿರಬಹುದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವ್ರು ಇವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಯಾರತ್ರ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು, ಅಥವಾ ಅದನ್ನ ಪೋಸ್ಟ್ಪೋನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ಸತಿ ಅದು ದೀರ್ಘಕಾಲ ನೋವಾಗಿರುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡದಂಗೆ, ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ಸೊ ನಾವು ಅದನ್ನ
0: ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್, ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
0: ಧನ್ಯವಾದಗಳು.
2: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರಿನ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು

ನೋಡೋದಾದ್ರೆ ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ, ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ, ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಜಲಜೀವನ್ ಮಿಷನ್ 4,432 ಹಳ್ಳಿಗಳು ಮತ್ತು 543 ಪಂಚಾಯಿತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಎನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ

ಗ್ರಾಮ ಯೋಜನೆ ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದು ನಾವು ಮನಗಾಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆ ಆಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 2024 ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ.

0: 2019 ಸಾಲಿನಿಂದ 2024 ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟ್ರೀಯ ಜಲಜೀವನ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗಿಸೋಣ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್

0: ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿ ಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು, ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರು

ಹುದ್ದೆಗಳಿಗೆ 44 ವರ್ಷ ಹಾಗೂ ಸಿ ವೃಂದದ ಮತ್ತು ಡಿ ವೃಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 1:20:20. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮ. ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳುವ ಬೆಳಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಹಾಗೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೂಡ ಕೇಳ್ತೇನೆ ಸ್ನೇಹಿತರೆ. ಒಂದು ಭಾವಗೀತೆಯ ನಂತರದಲ್ಲಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಭಾವಗೀತೆಗಳು ರಾಘವೇಂದ್ರ ಪಿ ಇಟಗಿಯವರ ರಚನೆಯಾಗಿವೆ. ಕೇಳಿ, ಮೊದಲಿಗೆ ನರಸಿಂಹ ನಾಯಕ್ ಹಾಡಿದ್ದಾರೆ.

0: ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
4: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್

0: सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಓಕೆ ಕೇಳುಗರೇ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಹೇಳಿದ್ದೆ ಆ ಪ್ರಶ್ನೆ ಕೇಳುವ ಮೊದಲೇ ನಮ್ಮ ಕೇಳುಗರು ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳನ್ನು ಕಳಿಸಿದ್ದೀರಾ ಸ್ನೇಹಿತರೆ ಪ್ರಶ್ನೆ ಕೇಳಿದ ನಂತರದಲ್ಲಿನೇ ನಿಮ್ಮ ಉತ್ತರವಿರುವ ಸಂದೇಶಗಳನ್ನು ನಮಗೆ ತಲುಪಿಸಿ ಓಕೆ ಹಾಗಾದರೆ ಪ್ರಶ್ನೆ ಏನು ಅಂತ ಯೋಚಿಸ್ತಾ ಇದ್ದೀರಾ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಹಾಗಾಗಿ ಪ್ರಶ್ನೆ ನಮ್ಮ ಭಾರತ ದೇಶದಲ್ಲಿನ ಅತ್ಯಂತ ಹಳೆಯ ಹಾಗೂ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಎಲ್ಲಿದೆ ಮತ್ತು ಅದರ ಹೆಸರೇನು ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಭಾರತ ದೇಶದ ಅತ್ಯಂತ ಹಳೆಯ ಹಾಗೂ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಎಲ್ಲಿದೆ ಮತ್ತು ಅದರ ಹೆಸರೇನು ಅನ್ನೋದೇ ನಿಮಗೆ ಕೇಳ್ತಾ ಇರುವ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ತಲುಪಿಸಬಹುದು ಸ್ನೇಹಿತರೆ ಒಂದು ಭಾವಗೀತೆಯ ಸಮಯ ಮಾತ್ರ ನಿಮಗಿರುತ್ತೆ ಓಕೆ ಸ್ನೇಹಿತರೆ ಉತ್ತರಿಸೋದಕ್ಕೆ ಆರಂಭಿಸಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಯನ್ನು

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಭಾವಗೀತೆಯ ಸಮಯಾವಕಾಶವನ್ನು ಕೊಟ್ಟಿದ್ದೆ. ಓಕೆ, ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸುವ ಪ್ರಯತ್ನ ಮಾಡಿದ್ದಾರೆ. ಯಾರೆಲ್ಲ ಪ್ರಶ್ನೆ ಕೇಳಿದ ನಂತರದಲ್ಲಿ ಉತ್ತರಗಳನ್ನು ಕಳಿಸಿದ್ದೀರೋ ಅವರ ಸಂದೇಶಗಳನ್ನಷ್ಟೇ ಈಗ ತಗೊಳ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ, ನಮಗೆ ಸಂದೇಶ ಕಳಿಸಿರೋರ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರವಿಕುಮಾರ್ ನಾಯಕ್ ಎಂಎಚ್ ಮೇಟಿಕುರ್ಕೆ ಹಿರಿಯೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡವುಳಾರ್ತಿ ಚಳ್ಳಕೆರೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿಲೆವೋ ಚಿತ್ರದುರ್ಗದಿಂದ, ಹಾಗೆ ಹನಿ ಜೈನು ಗಂಗಣ್ಣ ಹೆಚ್ ಡಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಲ್ಲವಿ ಭಾಸ್ಕರ್ ಅಬ್ಬೆನಹಳ್ಳಿಯಿಂದ, ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರಸ್ತೆ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇಪು ಮೊಳಕಲ್ಮೂರು ತಾಲೂಕಿನಿಂದ, ಹಾಗೆ ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ. ಇನ್ನು ರಾಯಬಾಗ ತಾಲೂಕು ಮುಗುಳಗೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಭಿಷೇಕಯ್ಯ ಹಿರೇಮಠ್ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ ಯಾರಿದು ಅಂತ ನೋಡೋದಾದರೆ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಓಕೆ, ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಹಾಗೆ ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕಿನಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಒಂದನೇ ಕ್ರಾಸ್ ಚಿತ್ರದುರ್ಗದಿಂದ. ಇನ್ನು ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಎಪಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಅಂತೇಳಿ ತಿಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಸಂದೇಶ ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ ಕಳಿಸಿರೋದು ಬ್ರಹ್ಮಾನಂದ ಕಾಮನಭಾವಿ ಬಡಾವಣೆ ಚಿತ್ರದುರ್ಗದಿಂದ. ಓಕೆ, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗೆ ವನಿತಾ ತ್ರಿಶೂಲ್ ಕೃತಿ ಸಾಯಿ ಓಕೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಬಸವರಾಜ್ ಸಾವಿತ್ರಮ್ಮ ಯಶೋಧಮ್ಮ ತಿಪ್ಪಮ್ಮ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಸಂದೇಶವನ್ನು ಕಳಿಸಿರುವಂಥದ್ದು ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗದಿಂದ. ಇನ್ನು ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಪೂಜಾ ಗೋಪನಹಳ್ಳಿ ಚಳ್ಳಕೆರೆಯಿಂದ, ಹಾಗೆ ವೃಷಾಲಿ ಧೃತಿ ಲಾವಣ್ಯ ಕೆಂಗೇರಿ ಉಪನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿರುವಂಥದ್ದು. ಮುಂದಿನ ಸಂದೇಶ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ. ಓಕೆ, ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಆದರೆ ಹೆಸರನ್ನು ತಿಳಿಸಿಲ್ಲ. ನಂಬರ್ ಎಂಡ್ ಆಗಿದೆ 9027 ಈ ಸಂಖ್ಯೆಯಿಂದ ಸಂದೇಶ ಬಂದಿರುವಂಥದ್ದು. ಓಕೆ.

0: ಇಂದಿನ ಸಂದೇಶ ಇಲ್ಲ. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇನ್ನು ಸರಿಯಾದ ಉತ್ತರ ಕೋಲ್ಕತ್ತಾದಲ್ಲಿರುವಂತಹ ಇಂಡಿಯನ್ ಮ್ಯೂಸಿಯಂ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರುವ ಇಂಡಿಯನ್ ಮ್ಯೂಸಿಯಂನಲ್ಲಿ ಇಂಡಿಯನ್ ಮ್ಯೂಸಿಯಂ ಅನ್ನೋದು ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಮತ್ತು ಭಾರತದ ಅತ್ಯಂತ ಹಳೆಯ ಪ್ರಾಚೀನ ವಸ್ತು ಸಂಗ್ರಹಾಲಯ ಅಂತೇಳಿ ಗುರುತಿಸಿಕೊಂಡಿರುವಂಥದ್ದು. ಇದು 1814 ಸ್ಥಾಪನೆಯಾಗಿರುವಂಥದ್ದು. ಓಕೆ ಸ್ನೇಹಿತರೆ, ಈ ಕಿರು ಮಾಹಿತಿ ಹಾಗೆ ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೇನೆ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕರುಣಾಳು ಬಾಬೆಳಕೆ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದು ಮೇಲ್ನೋಟದ ತಮಾಷೆ ಅನಿಸಿದ್ರು ಬಹಳ ಅರ್ಥಪೂರ್ಣವಾದಂತಹ ಕತೆ. ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳಕ್ಕೆ ಕ್ಷೌರಿಕನ ಅಂಗಡಿಗೆ ಹೋದ. ತುಂಬ ಗದ್ದಲ ಇತ್ತಲ್ಲ, ಕಾಯ್ಕೊಂಡ. ತಾನು ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ. ಗುರುತಿನವನೇ ಕ್ಷೌರಿಕ. ಇವನು ಕುತ್ತಿಗೆ ಸುತ್ತ ಒಂದು ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡಿದ. ಪರಿಚಯವನಾದ್ದರಿಂದ ಮಾತು ಶುರು ಮಾಡಿದೆ. ಯಾವ್ಯಾವುದೋ ಮಾತು, ರಾಜಕೀಯ ಸರ್ಕಸ್ ಬಗ್ಗೆ, ಸಿನಿಮಾಗಳ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ. ಅವ್ನು ಕ್ಷೌರಿಕ ಚಟ ಇರ್ತದೆ, ಒಂದೇ ಸಮ ಮಾತಾಡೋದು. ಇವನೇನು ಮಾಡ್ತಾನೆ ಪಾಪ, ತನ್ನ ಕತ್ತನ್ನೇ ಕೊಟ್ಟಿದ್ದಾನೆ. ಏನು ಮಾಡ್ತಾನೆ, ಸುಮ್ಮನೆ ಗೋಣ ಹಾಕೋಂಗೂ ಇಲ್ಲ, ಎಲ್ಲಿ ಕಟ್ಟಾಗ್ಬಿಡುತ್ತೆ ಎಲ್ಲೂ, ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ. ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ, ಸಾರ್ ಮುಗಿತೇಳಿ ಅಂದ ಕ್ಷೌರಿಕ. ಈತ ಮೈಕೈ ಝಾಡಿಸ್ಕೊಂಡು ಎದ್ದು ಕೆಳಗೆ ಬಂದ. ಕೊಟ್ಟ, ಅವ್ನು 100 ರೂಪಾಯಿ ಕೊಟ್ಟ. ಚೇಂಜ್ ಇಲ್ಲ ಅವನ ಕಡೆಗೆ. ಒಂದು ನಿಮಿಷ ಕೂತಿರಿ ಸರ್, ನಮ್ಮ ಹುಡುಗನ ಕಳಿಸಿ ಇಲ್ಲ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ. ನಿರ್ವಾಯಿಲ್ದೆ ಕಾಯ್ಬೇಕಾಯ್ತಲ್ಲ ಮತ್ತೆ ಸ್ವಲ್ಪ ಹೊತ್ತು. ಆಗ ಕ್ಷೌರಿಕ ಏನು ಮಾಡ, ಮಾತು ಬಿಡೋಲ್ಲಲ್ಲ ಅವನು. ನೀವೇನೇ ಹೇಳಿ ಸರ್, ದೇವರಿಲ್ಲ, ಸುಮ್ಮನೆ ಜಪ ಮಾಡ್ತಾರೆ, ಅದು ಅಂತಾರೆ, ಇದಾರೆ, ದೇವರಿದ್ದಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತಾರೆ. ದೇವರಿಲ್ವಾ ಸರ್ ಅಂದ. ಇವನು ಕೇಳ್ದ, ದೇವರಿಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ. ಆಗ ಅವನು ಕ್ಷೌರಿಕ ಹೇಳುವಂಥ ಮಾತು ಚೆನ್ನಾಗಿತ್ತು. ಅಲ್ಲ ಸರ್, ಸಾಕ್ಷಿ ಬೇಕಾ ಸರ್ ಅದಕ್ಕೆ? ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ, ನಿಜವಾಗೂ ದೇವರು ಕರುಣಾಳ ಆಗಿದ್ದರೆ ಲೋಕದಲ್ಲಿ ಇಷ್ಟೊಂದು ಜನರ ದುಃಖ ಯಾಕಿರಬೇಕಾಗಿತ್ತು? ಇಷ್ಟೊಂದು ಜನ ರೋಗಿಗಳಾಕಿದ್ದಾರೆ, ಮಕ್ಕಳು ಅನಾಥ ಯಾಕಾಗಬೇಕು? ಜಗತ್ತಲ್ಲಿ ನೋವು, ಸಾವು, ಕಷ್ಟ, ಇದರ ಅರ್ಥ ಏನು ಗೊತ್ತಾ? ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ದರೆ ಇಂಥದ್ದು ಆಗ್ತಿರಲಿಲ್ಲ. ಆದ್ದರಿಂದ ನಾನು ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆ ಕೊಟ್ಟ. ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ. ಅಷ್ಟೊಳಗೆ ಚಿಲ್ಲರೆ ಬತ್ತು. ಇವತ್ತಿನ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ. ರಸ್ತೆಯಲ್ಲಿ ಹೊರಗೆ ಬಂದು ಸ್ವಲ್ಪ ಮುಂದೆ ಬಂದಾಗ ಎದುರಿಗೊಬ್ಬ ವ್ಯಕ್ತಿ ಬಂದ. ಕೊಳಕು ಬಟ್ಟೆ, ಉದ್ದವಾದ ಜಡಿಗಟ್ಟಿದ ಕೂದಲು, ಸಿಕ್ಕಾಪಟ್ಟೆ ಹಡ್ಕೊಡುವಂಥ ಗಡ್ಡ, ಹೊಟ್ಟೆ ತನಕ ಉದ್ದ ಗಡ್ಡ ಬಂದ್ಬಿಟ್ಟಿದೆ. ನೋಡಿದ್ರೆ ಭಿಕ್ಷುಕರಂಗೆ ಕಾಣಿಸ್ತಾ ಇದ್ದ. ಅವನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲಿ ಮಿಂಚು ಹೊಳಿತು. ಸ್ವಯಂತ ಓಡಿದ ವಾಪಸ್ಸು ಕ್ಷೌರಿಕನ ಅಂಗಡಿಗೆ ಹೋದ. ಆ ಕ್ಷೌರಿಕನಿಗೆ ಹೇಳ್ದ, ಇನ್ನೊಂದು ವಿಷಯ ಗೊತ್ತೇ, ನೀನು ಆಗಲೇ ಹೇಳಿದೆಯಲ್ಲ ದೇವರು ಇಲ್ಲೇ ಇಲ್ಲ ಅಂಥೇಳಿ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ. ಏನು? ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂದ. ಏನು ಸ್ವಾಮಿ ಹಿಂಗೆ ಹೇಳ್ತೀರಿ, ನಾನೇ ಇದ್ದೀನಲ್ಲ, ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ ನಿಮಗೆ, ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಆ ವ್ಯಕ್ತಿ ಹೇಳ್ದ, ಜಗತ್ತಿನಲ್ಲಿ ನಿಜವಾಗ್ಲೂ ಕ್ಷೌರಿಕರು ಇದ್ದಿದ್ರೆ, ಅಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ, ಅವನು ಅಂತ ಮನುಷ್ಯ ಇರ್ತಿದ್ನ, ಅವನು ಜಡಿಗಟ್ಟಿದ ಕೂದಲು, ಗಂಟು ಗಂಟದ ಗಡ್ಡ ನೋಡ್ತಿಳೇಲ್ವೇ, ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಅವನು ಕ್ಷೌರಿಕ ಅದ, ಛೇ ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು, ಅವನು ನೋಡಿ ಕ್ಷೌರಿಕರೇ ಇಲ್ಲ ಅಂತೀರ? ಅವ್ನು ನಮ್ಮಲ್ಲಿ ಬಂದರೂ ತಾನೇ ನಾನು ಕ್ಷೌರ ಮಾಡೋದು, ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕರೇ ಇಲ್ಲ ತನ್ನೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಮನುಷ್ಯ ನಕ್ಕ ಹೇಳ್ದಂತೆ, ನಾನು ಅದನ್ನೇ ಹೇಳೋದಪ್ಪ, ಭಗವಂತನಿಗೆ ಶರಣಾದರೂ ತಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವನ ಬಳಿಗೆ ಹೋಗ್ತಿದ್ರೆ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ. ಕ್ಷೌರಿಕ ಬಾಯಿ ಮುಚ್ಕೊಂಡು ಸುಮ್ಮನಾದ. ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನು ಶರಣಾಗದೆ ಅವನು ದೂರಿದ್ರೆ ಏನು ಪ್ರಯೋಜನ ಸ್ವಾಮಿ? ನಂಬಬೇಕು, ಗಟ್ಟಿಯಾಗಿ ನಂಬಬೇಕು, ಆಗ ನಮಗೆ ನಂಬಿಕೆನೇ ದೇವರಾಗ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
0: ಕರುಣಾಳು ಬಾಬೆಳಕೆ ಕೇಳಿದಿರಿ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಕೇಳಿ ಆರೋಗ್ಯ ಬಿಂದು. ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಪ್ರಕೃತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ.
3: ಕಿಡ್ನಿಗಳಲ್ಲಿ ಉಂಟಾಗುವ ಕಲ್ಲುಗಳಿಗೆ ಯೂರಿಯೋಲಿಥೆಸಿಸ್ ಅಥವಾ ಯೂರಿನರಿ ಕ್ಯಾಲಿಕ್ಯುಲೈ ಎಂದು ಸಹ ಕರೆಯುತ್ತಾರೆ. ಈ ಕಲ್ಲುಗಳು ಮೂತ್ರನಾಳದ ಯಾವ ಭಾಗದಲ್ಲಿದ್ದರೂ ಕಾಣಿಸಿಕೊಳ್ಳಬಹುದು. ಉದಾಹರಣೆ, ಮೂತ್ರಪಿಂಡಗಳಲ್ಲಿ, ಮೂತ್ರನಾಳದಲ್ಲಿ, ಮೂತ್ರಕೋಶದಲ್ಲಿ ಆಗುವ ಸಂಭವವಿದೆ. ಈ ಕಲ್ಲುಗಳು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಫಾಸ್ಫೇಟ್, ಕ್ಯಾಲ್ಶಿಯಂ ಆಕ್ಸಲೇಟ್, ಯೂರಿಕ್ ಆಸಿಡ್ ಅಥವಾ ಮೆಗ್ನೇಷಿಯಂ ಅಮೋನಿಯಂ ಫಾಸ್ಫೇಟ್ಗಳಿಂದ ಆಗಿರುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಆಕ್ಸಲೇಟ್ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಈ ಕಲ್ಲುಗಳು ಉಂಟಾಗಲು 10 ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಅತಿ ಉಷ್ಣದ ತಾಪಮಾನ, ನೇರ ಬಿಸಿಲಿನಲ್ಲಿ ಕೆಲಸಗಳನ್ನು ನಿರಂತರ ಮಾಡುವುದರಿಂದ ಅಂಥ ಸಮಯದಲ್ಲಿ ಅತಿಯಾಗಿ ಬೆವರಿದಾಗ, ಮೂತ್ರನಾಳದ ಸೋಂಕು ಇದ್ದಲ್ಲಿ, ಆಹಾರದಲ್ಲಿ ಅತಿಯಾದ ಫಾಸ್ಫೈಟ್ ಆಕ್ಸಲೇಟ್ ಇದ್ದರೆ, ಅತಿಯಾಗಿ ಚಹಾ ಸೇವನೆಯಿಂದ ಕೂಡ ಕಿಡ್ನಿಗಳಲ್ಲಿ ಉಂಟಾಗುವ ಕಲ್ಲುಗಳು ಸಾಮಾನ್ಯ. ವಂಶ ಪಾರಂಪರೆ ಹೆರಿಡಿಟರಿ, ಅನ್ನಾಂಗ ಎ ಮತ್ತು ಬಿಗಳ ಕೊರತೆಯಿಂದ ಥೈರಾಕ್ಸಿನ್ ಹಾರ್ಮೋನ್ ಅತಿಯಾಗಿ ಉತ್ಪತ್ತಿ ಆಗುತ್ತಿದ್ದರೆ, ಅತಿಯಾಗಿ ಮಾಂಸಾಹಾರ ಸೇವಿಸಿದಲ್ಲಿ ಹಾಗೂ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ಸ್ ಜಾಸ್ತಿ ಇದ್ದರೆ, ಈ ಎಲ್ಲ ಕಾರಣಗಳಿಂದಲೂ ಕಲ್ಲುಗಳು ಉಂಟಾಗಲು ಕಾರಣವಾಗುತ್ತದೆ. ಲಕ್ಷಣ: ಕಿಬ್ಬೊಟ್ಟೆಯಲ್ಲಿ ನೋವು, ಹೊಟ್ಟೆ ನೋವು, ವಾಂತಿ ಹಾಗೂ ಸಣ್ಣ ಜ್ವರ, ಮೂತ್ರ ಮಾಡುವಾಗ ನೋವು, ರಕ್ತ ಕೂಡ ಬರಬಹುದು. ಕೆಲವೊಮ್ಮೆ ಮೂತ್ರನಾಳದಲ್ಲಿ ತಡೆ ಉಂಟಾಗಿ ಮೂತ್ರ ಮಾಡಲು ಕಷ್ಟವಾಗುತ್ತದೆ. ಬೆನ್ನಿನ ಕೆಳಭಾಗದ ಪಕ್ಕದಲ್ಲಿ ಮತ್ತು ಗಂಡಸರಿಗೆ ಶಿಶಿನ್ಯದ ಬುಡದಲ್ಲಿ ಒಮ್ಮೆಗೆ ಜೋರಾದ ನೋವು ಕಾಣಿಸುವುದು. ಕಲ್ಲುಗಳು ಆಗದಂತೆ ತಡೆಗಟ್ಟಲು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು, ಕನಿಷ್ಠ 2-3 ಲೀಟರ್. ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಕಡಿಮೆ ಕೊಬ್ಬು, ಸಾಮಾನ್ಯ ಪ್ರೋಟೀನ್ ಹಾಗೂ ನಾರಿನಂಶ ಇರುವ ಆಹಾರ ಪದಾರ್ಥಗಳನ್ನು ಜಾಸ್ತಿ ಬಳಸಬೇಕು. ಪೊಟ್ಯಾಷಿಯಂ ಇರುವಂಥ ಆಹಾರಗಳಾದ ಬಾಳೆಹಣ್ಣು, ಪಪ್ಪಾಯ, ಆಲೂಗಡ್ಡೆ, ಒಣ ಆಲೂಗಡ್ಡೆ, ಒಣ ಹಣ್ಣುಗಳು, ಕಿತ್ತಳೆ, ನುಗ್ಗೆಕಾಯಿ, ಹಸಿ ಪಪ್ಪಾಯಿ, ಮರಗೆಣಸು, ಎಳೆನೀರು ಸಾಕಷ್ಟು ಪ್ರಮಾಣದಲ್ಲಿ ಬಳಸಬೇಕು. ಆಕ್ಸಲೇಟ್ಸ್ ಇರುವಂಥ ಆಹಾರಗಳಾದ ಬೀಟ್ರೂಟ್, ಶೇಂಗಾ, ಪಾಲಕ್, ಸ್ಟ್ರಾಂಗ್ ಟೀ, ಸ್ಟ್ರಾಂಗ್ ಕಾಫಿ, ಚಾಕ್ಲೇಟ್, ಕೋಲಾ, ಗೋಡಂಬಿ, ಸುವರ್ಣಗಡ್ಡೆ, ಟೊಮ್ಯಾಟೊ, ಕ್ಯಾಬೇಜ್ ಹಾಗೂ ಮಾಂಸ ಇವುಗಳನ್ನು ತಿನ್ನಬಾರದು. ಹಸಿ ತರಕಾರಿಗಳು, ಹಣ್ಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ಮೂಲಂಗಿ, ಪಪ್ಪಾಯಿ ದಿನನಿತ್ಯ ಉಪಯೋಗಿಸಿ.
2: ಆರೋಗ್ಯ ಬಿಂದು ಕೇಳಿದಿರಿ ಕೆಳಗರೆ. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದು ಪ್ರಸಾರವಾಗಲಿರುವ ಗೀತೆಗಳು ವಂಶಿ ಚಿತ್ರದಿಂದ

ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ FM ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಿ ವಿ ಅತ್ರಿಯವರು ಹಾಡಿರುವ ಭಾವಗೀತೆಯನ್ನು.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಪಿ ಇಟಗಿಯವರ ಭಾವಗೀತೆಗಳು ಕರುಣಾಳು ಬಾಬೆಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು,

0: ಪನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ ಎರಡು ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಪೋನ್ ಮಾಡಿದ್ವಿ.
0: ಜಿಪಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿ ಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ

0: ಸಾಧ್ಯತೆ ಇದೆ. ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿ ಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ಸಲ ಇಂಟ ಮಾಡಿರುವಂಥದ್ದು, ಮತ್ತೆ ಕರ್ನಾಟಕ ಸರ್ಕಾರ ಇದು 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, KSRTC ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ. ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 2:40:40. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಆಸೆ. ಆಸೆ ಎಂಬ ಪದ ಕೇಳಿದ ತಕ್ಷಣ ನಮಗೆ ನೆನಪಾಗೋ ಗಾದೆ ಅಂದರೆ ಅತಿ ಆಸೆ ಗತಿಗೇಡು ಅಂತ. ಆದರೆ ಜೀವನದಲ್ಲಿ ಆಸೆ ಎಂಬುದು ಮನುಷ್ಯನನ್ನು ಜೀವಂತವಾಗಿಡೋದಕ್ಕೆ ಅತ್ಯಂತ ಸಹಕಾರಿ. ಹಾಗಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲೊಂದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಇಂತಹ ಆಸೆಗಳ ಜೊತೆಗೆ ಧ್ಯೇಯೋದ್ದೇಶಗಳು ಜೊತೆಯಾದರೆ ಆಸೆಗೆ ಇನ್ನಷ್ಟು ಮಹತ್ವ ಬರುತ್ತೆ. ಅಂದರೆ ಆಸೆ ಎಂಬ ತಳಬುಡವಿಲ್ಲದ ದೋಣಿಯಲ್ಲಿ ನಾವು ಜೀವನ ಪಯಣ ಮಾಡ್ತಾ ಇರ್ತೇವೆ. ಈ ಒಂದು ಪಯಣಕ್ಕೆ ಒಂದು ನಿರ್ದಿಷ್ಟ ಗುರಿ ಅನ್ನೋದು ಸೇರಿದ್ರೆ ಆ ಆಸೆಗೆ ಹೆಚ್ಚಿನ ಮಹತ್ವ ಇರುತ್ತೆ ಅಂತೇಳಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಒಂದಿಲ್ಲೊಂದು ಆಸೆಗಳು ಚಿಗುರೊಡಿತಾನೇ ಇರುತ್ತೆ. ಹಸುಗೂಸುಗಳಿಗೆ ಅಮ್ಮನ ಮಮತೆಯ ಮಡಿಲಿನ ಆಸೆಯಾದರೆ, ಇನ್ನೂ ಪುಟಾಣಿಗಳಿಗೆ ಈ ಪ್ರಪಂಚನ ಕುತೂಹಲದಿಂದ ನೋಡ್ತಾ ಸ್ನೇಹಿತರ ಜೊತೆ ಆಡೋ ಆಸೆ. ಯುವಕರಿಗೆ ಯಶಸ್ಸು ಗಳಿಸಿ ಸಾಧನೆ ಮಾಡೋ ಆಸೆ ಇದ್ರೆ, ಮಧ್ಯವಯಸ್ಕರಿಗೆ ಕುಟುಂಬವನ್ನು ಚೆನ್ನಾಗಿ ಪೋಷಣೆ

ಸಾಧನೆ ಮಾಡುವಂತ ಆಸೆ. ಇನ್ನು ವೃದ್ಧಾಪ್ಯ ತಲುಪ್ತಾ ಇದ್ದ ಹಾಗೆ ಪ್ರಾಪಂಚಿಕ ಸುಖಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಭಗವಂತನಲ್ಲಿ ಐಕ್ಯ ಆಗ್ಬೇಕು, ಮುಕ್ತಿ ಸಿಗಬೇಕು ಎಂಬಂತ ಆಸೆ. ಅಬ್ಬ, ಎಷ್ಟೊಂದು ಆಸೆ, ಇದಕ್ಕೆಲ್ಲ ಕೊನೆನೇ ಇಲ್ಲ ಬಿಡಿ. ಕೊನೆನೇ ಇಲ್ಲದಿರೋ ಈ ಆಸೆ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಗೀತೆಯ ನಂತರ. ಕೇಳೋಣ ಆಸೆ ಚಿತ್ರದ ಹಾಡನ್ನು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ವಂಶಿ ಚಿತ್ರದಿಂದ. ಹುಚ್ಚ ಚಿತ್ರದಿಂದ

0: ರಣಧೀರ ಚಿತ್ರದಿಂದ
1: ಯಾರೇ ನೀನು ಸುಂದರ ಚೆಲುವೆ ಮಕ್ಕಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು
0: ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಓಕೆ ಸ್ನೇಹಿತರೆ, ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಸೆ ಎಂಬ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಸಮುದ್ರದ ಅಲೆಗಳು ಹೇಗೆ ದಡಕ್ಕೆ ಒಂದಾದ ಮೇಲೆ ಒಂದು ಅಪ್ಪಳಿಸ್ತಾ ಇರ್ತಾವೋ, ಹಾಗೆ ಆಸೆ ಅನ್ನೋದು ಕೂಡ ಒಂದರ ನಂತರ ಒಂದು ಹುಟ್ಟುತ್ತಾನೇ ಇರುತ್ತೆ. ಅಷ್ಟಿಲ್ಲದೆ ಹೇಳ್ತಾರಾ ನಮ್ಮ ವಚನಕಾರರು, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಎಂದು. ಅಂದರೆ ಸಂಸಾರಿಗಳಿಗೆ ಆಸೆ ಉಂಟಾಗುತ್ತೆ ಹೊರತು ಸನ್ಯಾಸಿಗಳಿಗಲ್ಲ. ನಮ್ಮ ಆಸೆ ಆಕಾಂಕ್ಷೆಗಳು ನೂರಾರು, ನಮ್ಮ ಜೀವನದಲ್ಲಿ ಆಸೆಗಳು ಈಡೇರುತ್ತೋ ಇಲ್ವೋ, ನಾವಂತೂ ಆಸೆ ಪಡ್ತಾನೇ ಇರ್ತೇವೆ ಅಲ್ವಾ? ಈಗ ಕೇಳೋಣ ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡನ್ನು.

ಕೇಳುಗರೆ ಗಮನಿಸಿ, ಇದೇ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು. ಕಾರ್ಯಕ್ರಮದಲ್ಲಿ ಕೇಳುಗರು ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649. ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆಯಬಹುದು. ಕೇಳಿ, ಇದೇ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ. ಆಸೆ, ಆಸೆ ಎಂಬ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ ಸ್ನೇಹಿತರೆ. ನಮ್ಮ ಹಿರಿಯರು ನಮಗೆ ಯಾವಾಗಲೂ ಬುದ್ಧಿ ಹೇಳ್ತಾನೆ ಇರ್ತಾರೆ, ಜಾಸ್ತಿ ಆಸೆ ಪಡಬೇಡ, ಆಸೆ ಅತಿಯಾದರೆ ನಿರಾಸೆಯನ್ನು ಅನುಭವಿಸಬೇಕಾಗುತ್ತೆ ಅಂತ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಆಸೆ ಪಡುವಂತಹ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಬಹಳ ದುಬಾರಿಯಾಗಿರುತ್ತೆ. ಅದಕ್ಕೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗುತ್ತೆ. ಈ ನಿಯಮವನ್ನು ಪಾಲಿಸಿದರೆ ನಿರಾಸೆಯಾಗದನ್ನು ತಪ್ಪಿಸ್ಕೋಬಹುದು. ನಾವು ಗಮನಿಸಬೇಕಾದ ವಿಷಯ ಇನ್ನೊಂದಿದೆ. ಜೀವನದಲ್ಲಿ ಬೆಲೆನೇ ಕಟ್ಟಲಾಗದಷ್ಟು ಸಂತಸ ನೀಡುವ ನಗು, ಪ್ರೀತಿ, ಸ್ನೇಹ, ಒಳ್ಳೆಯ ಮಾತುಗಳು ಇವುಗಳನ್ನು ನೀಡುವಂತಹ ಉತ್ತಮ ಜನರ ಸಂಘವನ್ನು ಮಾಡಬೇಕು. ಇದು ಕೂಡ ಜೀವನಕ್ಕೆ ಅತ್ಯಗತ್ಯವಾದದ್ದು. ಇನ್ನು ಆಸೆ ಎಂಬುದು ಅನಂತವಾಗಿರುವಂತಹ ಭಾವನೆ. ಆಸೆ ಪಡೋದು ಖಂಡಿತ ತಪ್ಪಲ್ಲ, ಆದರೆ ನಾವು ಪಡುವಂತಹ ಆಸೆಗಳು ಬೇರೆಯವರಿಗೆ ತೊಂದರೆ ಕೊಡೋ ಹಾಗೆ ಇರಬಾರ್ದು. ನಮ್ಮ ಜೀವನದಲ್ಲಿನ ಆಸೆ ಅನ್ನೋ ಗಾಳಿಪಟಕ್ಕೆ ಪ್ರಯತ್ನ ಅನ್ನೋ ಸೂತ್ರವನ್ನು ಸರಿಯಾಗಿ ನಿರ್ವಹಿಸಿದರೆ ನಾವು ಕಂಡಂತ ಆಸೆಯನ್ನು ಈಡೇರಿಸ್ಕೋಬಹುದು. ಏನು ಹೇಳ್ತೀರಾ? ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಹಾಡನ್ನು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 4:10. ಇದೀಗ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಕರೆ ಮಾಡಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆಗಳನ್ನೊಮ್ಮೆ ತಿಳಿಸ್ತೇನೆ. 9448640773, ಮತ್ತೊಂದು ಸಂಖ್ಯೆ 9141970722. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಇಂದಿನ ಜನರಂಜನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಕೆ ಸ್ನೇಹಿತರೆ, ನಮ್ಮ ಕಾರ್ಯಕ್ರಮದಲ್ಲಿನ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಓಕೆ ಹೊನ್ನೂರ್ ಅಲಿ ಅವರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿಕ್ಕಿದೆ ನಿಮ್ಗೆ ಇವತ್ತು. ಓಕೆ, ಇದೇ ಸಂತೋಷದಲ್ಲಿ ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ? ಓಕೆ, ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡು. ಓಕೆ ಹೊನ್ನೂರ್ ಅಲಿ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಕೇಳುಗರೆ, ಜನರಂಜನಿ ಕಾರ್ಯಕ್ರಮದಲ್ಲಿನ ಮೊದಲನೇ ಗೀತೆ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ್ದು. ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ನಂದಿತಾ.

ಓಕೆ ಕೇಳುಗರೇ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ನಮಸ್ತೆ. ಓಕೆ, ಪ್ರತಿಭಾ ರಾಘವೇಂದ್ರ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಓಕೆ ರಾಘವೇಂದ್ರ ಅವರೇ, ಸ್ವಲ್ಪ ಧ್ವನಿಯಲ್ಲಿ ವ್ಯತ್ಯಾಸ ಇದೆ, ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಆದ್ರೂ ಕೂಡ ಅಧಿಕ ಮಾಸದಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಮಾಡಿದೀರ, ಖುಷಿ ಆಗ್ತಾ ಇದೆ ಅಂತ ಅಂದಾಗ ಅನ್ನಿಸ್ತು. ಓಕೆ ಓಕೆ ರಾಘವೇಂದ್ರ ಅವರು, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಇದೆ ಖುಷಿಯಲ್ಲಿ? ಓಕೆ, ಅಧಿಕ ಮಾಸದಲ್ಲಿ ಖುಷಿ ಹೆಚ್ಚಾಗಿದೆ, ಹಾಗಾಗಿ ನೀವು ಗಣೇಶನಿಗೆ ವಂದಿಸ್ತಾ ಇದ್ದೀರಾ. ಆಗ್ಲಿ ಆಗ್ಲಿ ಪ್ರತಿಭಾ ರಾಘವೇಂದ್ರ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಏಕದಂತ ಚಿತ್ರದ ಹಾಡು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಓಕೆ ಕೇಳುಗರೇ, ಗೀತೆ ಮುಗಿಯೋದ್ರೊಳಗೆ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ, ಬನ್ನಿ ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರೇಳಿ? ರತ್ನಮ್ಮ ಅವರು, ಗುಂಡ್ಲೂರಿಂದ ಕರೆ ಮಾಡಿದ್ದೀರಾ? ಓಕೆ ರತ್ನಮ್ಮ ಅವರೇ, ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ? ಓಕೆ ಓಕೆ, ಹಾಡೊಂದು ಹಾಡಬೇಕು, ಈ ಗೀತೆ ಬೇಕು ರತ್ನಮ್ಮ ಅವರಿಗೆ. ಓಕೆ ರತ್ನಮ್ಮ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ, ರತ್ನಮ್ಮ ಅವರು ಗುಂಡ್ಲೂರಿಂದ ಕರೆ ಮಾಡಿ ರಸಿಕಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಲಿಕ್ಕೆ ಕೇಳಿದ್ದಾರೆ. ಹಂಸಲೇಖ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಹಾಡೊಂದು ಹಾಡಬೇಕು. ಗೀತೆಯನ್ನ ಕೇಳಿದ್ವಿ, ಇನ್ನು ನಮ್ಮ ಕೇಳುಗರು ಹಾಡೊಂದನ್ನ ಕೇಳಲೇಬೇಕು ಅಂತೇಳಿ ಕರೆಯಲ್ಲಿ ಕಾಯ್ತಾ ಇದ್ದಾರೆ. ಯಾರಿದ್ದಾರೆ ಮುಂದಿನ ಕೇಳುಗರು ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಓಕೆ, ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಕರೆ ಮಾಡಿರೋದು. ಓಕೆ, ರಾಜ್ಕುಮಾರ್ ಅವರೇ, ಜನರಂಜನೆ ಕಾರ್ಯಕ್ರಮ ಹೊಸದಾಗಿ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೀರಾ? ಹೌದು ಹೌದು. ಯಾವ ಹಾಡನ್ನ ಕೇಳಬೇಕು ಅನ್ಕೊಂಡಿದ್ದೀರಾ? ಓಕೆ, ಯಾವ ಗೀತೆ? ಹುಲಿ ಹೆಜ್ಜೆ ಚಿತ್ರದ್ದು, ಹೂವು ಮುಳ್ಳು ಅನ್ನುವಂತಹ ಗೀತೆ. ಓಕೆ ರಾಜ್ಕುಮಾರ್, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಹುಲಿ ಹೆಜ್ಜೆ ಚಿತ್ರದ ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಗೀತೆಗೆ ಸಾಹಿತ್ಯ ರಚಿಸಿದ್ದಾರೆ ಆರ್ ಎನ್ ಜೈಗೋಪಾಲ್, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್.

0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರೇನು? ಓಕೆ, ನೇತ್ರಾ ನಟರಾಜ್ ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಅಲ್ವಾ ಜನರಂಜನಿ?
1: ಹೌದು ಮೇಡಮ್, ತುಂಬಾ ಖುಷಿ ಆಗುತ್ತೆ ನಮ್ಗೆ ಇದು ಜನರಂಜನೆ ಮಾಡಿದ್ದು.
0: ಓಕೆ, ಇದೇ ಖುಷಿನಲ್ಲಿ ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ ಇವತ್ತು? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನ ಮೆಚ್ಚಿದ್ದೀರಾ?
1: ಹೌದು ಮೇಡಮ್.
0: ಓಕೆ ನೇತ್ರಾ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಜೋಡಿ ಹಕ್ಕಿ ಚಿತ್ರದ ಹಾಡು, ಆ ಈ ಗೀತೆಯನ್ನ ಹಾಡಿದ್ದಾರೆ ಶಂಕರ್ ಶಾನ್ವಾಗ್ ಹಾಗೂ ಚಿತ್ರ ಅವರು. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಇದಾಗಿದೆ.

ಓಕೆ, ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಕೇಳಿಸ್ತಾ ಇದೆ, ಮಾತಾಡಿ, ನಿಮ್ ಹೆಸರು ಹೇಳಿ. ಓಕೆ, ಮಾದಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ? ಓಕೆ, ಹೊಸ ಚಿತ್ರದ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಓಕೆ ಮಾದಪ್ಪ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ, ಮಾದಪ್ಪ ಅವರು ಕರೆ ಮಾಡಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ. ಹಾಗೇನೆ ಜಸ್ಕರಣ್ ಸಿಂಗ್ ಅವರೊಂದಿಗೆ ಅರ್ಜುನ್ ಜನ್ಯ ಅವರು ಕೂಡಿಕೊಂಡು ಈ ಗೀತೆಯನ್ನ ಹಾಡಿದ್ದಾರೆ. ಬನ್ನಿ ಕೇಳೋಣ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನ.

ಓಕೆ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು? ನಿಮ್ ಹೆಸರು ಹೇಳಿ. ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿರೋದು. ಓಕೆ ಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಓಕೆ, ಯಾವ ಗೀತೆಯನ್ನ ಕೇಳ್ತಾ ಇರ್ತೀರಾ?

0: kebaikan teman-teman.
1: Okay. Okay, Subramanya avare, ige karyakrama kelta iri, iga yava geeteyana kelbeku andkondidira.
0: Okay.
1: Okay, Subramanya avarige haadu helu. ಆಗ್ಲಿ ಸುಬ್ರಹ್ಮಣ್ಯ ಅವರೇ, ಹಾಡೇಳೋ ಅಭ್ಯಾಸ ಕೂಡ ಇದೆ ಅನ್ಸುತ್ತೆ.
0: ಖಂಡಿತ ಮೇಡಮ್, ನಾನು ಇದರಲ್ಲಿ ಭಾಗವಹಿಸ್ತಾ.
1: ಓಕೆ, ಸುಬ್ರಹ್ಮಣ್ಯ ಅವರೇ, ಹೀಗೆ ಭಾಗವಹಿಸ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು. ಓಕೆ, ಈ ಗೀತೆಯನ್ನ MN ವ್ಯಾಸರಾವ್ ಅವರ ಸಾಹಿತ್ಯ, ರಾಜ್ಕೋಟಿ ಅವರ ಸಂಗೀತವಿದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಓಕೆ, ಕೇಳುಗರೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಶಿವಲಿಂಗಯ್ಯ ಹಿರೇಮಠ ಅವರು. ಓಕೆ ಓಕೆ, ಯಾವ ಗೀತೆ ಪ್ರಸಾರ ಮಾಡ್ಬೇಕು? ಹಲೋ, ಓಕೆ, ಕಸ್ತೂರಿ ನಿವಾಸ ಚಿತ್ರದಿಂದ ಯಾವ ಗೀತೆ? ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಶಿವಲಿಂಗಯ್ಯ ಅವರೇ. ಸ್ವಲ್ಪ ಕರೆಯಲ್ಲಿ ವ್ಯತ್ಯಯ ಇದೆ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಓಕೆ ಓಕೆ, ಆಗ್ಲಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ, ಶಿವಲಿಂಗಯ್ಯ ಅವರು ಕರೆ ಮಾಡಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಮೆಚ್ಚಿ ಕೇಳಿದ್ದಾರೆ. ಈ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತೇವೆ. ಪಿ ಬಿ ಶ್ರೀನಿವಾಸ್ ಹಾಡಿರುವ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಓಕೆ, ಕೆಳಗರೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಓಕೆ, ನಾಗೇಂದ್ರ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಓ, ನಿರಂತರ ಕೇಳುಗರು. ಓಕೆ ನಾಗೇಂದ್ರ ಅವರೇ, ಓಕೆ, ಖಂಡಿತ ನಾವು ಕೂಡ ಗಮನಿಸ್ತಾ ಇರ್ತೀವಿ ನಮ್ಮ ನಿತ್ಯ ಕೇಳುಗರನ್ನ. ಹೇಳಿ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ? ಓಕೆ ಓಕೆ ನಾಗೇಂದ್ರ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ, ನಾಗೇಂದ್ರ ಅವರು ಕೇಳಿರುವಂತಹ ಜಮೀನ್ದಾರು ಚಿತ್ರದ ಗೀತೆ. ಎಸ್ ನಾರಾಯಣ ಅವರ ಸಾಹಿತ್ಯವಿರುವ ಈ ಗೀತೆಗೆ ಎಂಎಂ ಕೀರವಾಣಿಯವರು ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ.

0: ಓಕೆ, ಕೇಳುಗರೇ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಉಮೇಶ್ ಸಿರಿಗೆರೆ ಮೇಡಮ್, ದಾವಣಗೆರೆಯಿಂದ.
0: ಓಕೆ ಉಮೇಶ್ ಸಿರಿಗೆರೆ ಅವರೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಕರೆ ಸಿಕ್ಕಿದೆ ನಿಮಗೆ. ಯಾವ ಗೀತೆ ಕೇಳಬೇಕು ಅನ್ಕೊಂಡಿದ್ದೀರಾ
1: ಮೇಡಮ್? ಹನಿ ಹನಿ ಚಿತ್ರದ್ದು ನಿನ್ನ ಈ ಪ್ರೀತಿ ಅಂತ ಮೇಡಮ್, ತುಂಬಾ ಸುಮಧುರವಾಗಿದೆ.
0: ಇನ್ನೊಮ್ಮೆ ಹೇಳಿ ಹಾಡು.
1: ಹನಿ ಹನಿ
0: ಚಿತ್ರದ ಹೆಸರು. ಹನಿ ಹನಿ ಇಬ್ಬನಿನ ಪೂರ್ತಿ ಹೆಸರು ಚಿತ್ರದ್ದು? ಓಕೆ, ನಮ್ಮಲ್ಲಿ ಹನಿ ಹನಿ ಇಬ್ಬನಿ ಚಿತ್ರದ ಹಾಡಿದೆ ಉಮೇಶ್ ಅವರೇ. ಹನಿ ಹನಿ ಅನ್ನುವಂತಹ ಗೀತೆ ಇಲ್ಲ. ಮೊದಲ ಮಳೆ ಇದರಲ್ಲಿ ಖುಷಿ ಖುಷಿಯಲ್ಲಿನಾ?
1: ಅನುರಾಧ ಭಟ್ ತುಂಬಾ ಇದು ಒಳ್ಳೆ ಮಳೆಗಾಲ ಸ್ಟಾರ್ಟ್ ಆದಂಗೆ ಅಲ್ಲ, ಹಾಗಾಗಿ.
0: ಓಕೆ, ಮಳೆಗಾಲದ ಆರಂಭ ಆಗ್ತಾ ಇದೆ ಅಂತೇಳಿ ಗೀತೆಯನ್ನ ಕೇಳ್ತಾ ಇದ್ದೀರಾ. ಓಕೆ ಉಮೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಉಮೇಶ್ ಸಿರಿಗೆರೆ ಅವರು ಕರೆ ಮಾಡಿ ಓಕೆ ಮೊದಲ ಮಳೆ ಚಿತ್ರದ ಹಾಡನ್ನ ಕೇಳಿದ್ದಾರೆ. ಅನುರಾಧ ಭಟ್ ಹಾಡಿರುವ ಈ ಗೀತೆ.

0: ಓಕೆ ಕೇಳುಗರೆ, ಈ ದಿನದ ಜನರಂಜನಿ ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಓಕೆ, ಸುಭಾನ್ ಕೋರಿ ಅವರು ಕರೆ ಮಾಡಿರುವಂತದ್ದು. ಕೊನೆಯ ಕರೆ ನಿಮ್ಗೆ ಸಿಕ್ಕಿದೆ.
1: ಅದರಲ್ಲಿ ಹೊಸ ಕತೆ ಒಂದು ಅಂತ ಒಂದು ಹಾಡಿದೆ ಮೇಡಮ್.
0: ಓಕೆ ಸುಭಾನ್ ಕೋರಿ ಅವರೇ, ನಿಮ್ಮ ನೀವು ಕೇಳಿರುವಂತಹ ಗೀತೆ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ನಿಮಗೆ. ಸಿಂಹ ಗರ್ಜನೆ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ, ಇದುವರೆಗೂ ಮದಕರಿ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಡಿ ಕಾವ್ಯ ಜೊತೆಯಾಗಿದ್ದೆ. ಇನ್ನು ಮುಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಿರ್ವಹಿಸೋದಕ್ಕೆ ನಿಮ್ಮೊಂದಿಗಿದ್ದಾರೆ ಎಂಎಸ್ ದ್ಯಾಮಲಾಂಬಿಕಾ ಅವರು. ಅವರಿಗೆ ಸ್ವಾಗತ ಕೋರ್ತಾ ನನ್ನಿಂದ ಬಾಯ್ ಬಾಯ್.

ನಮಸ್ತೆ ಕೇಳುಗರೆ, ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಹಾಗೆ ಇಂದಿನ ಚಂದ್ರವಳ್ಳಿ ಪ್ರಸಾರಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಹಾಗೆ ನಾನು ಸ್ಟುಡಿಯೋದಿಂದ ದ್ಯಾಮಲಾಂಬಿಕಾ MS. ನಿಮಗೆಲ್ಲ ಗೊತ್ತಿದೆ ಇವತ್ತು ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಈ ಹೊತ್ತಿನಲ್ಲಿ ಅಂತ. ಹಾಗೆ ಒಂದಷ್ಟು ಸಂದೇಶಗಳು ಬಂದಿದೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಹಾಡುಗಳಲ್ಲಿ ಅವರಿಗೆ ಇಷ್ಟವಾದಂತಹ ಹಾಡು ಯಾವುದು, ಯಾಕೆ ಅನ್ನುವಂಥದ್ದನ್ನೆಲ್ಲ ತಿಳಿಸಿದ್ದಾರೆ. ನಿಮ್ಮ ಒಂದು ಸಂದೇಶಗಳ ಜೊತೆ ಮುಂದುವರಿಯೋಣ. ಇದೀಗ ಮೊದಲಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಹಾಗೂ ಇವತ್ತಿನ ಸಿನಿಮಾ ರಣಧೀರ, ಇದರಲ್ಲಿ ಯಾರೇ ನೀನು ಸುಂದರ ಚೆಲುವೆ ಈ ಹಾಡು ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು, ಇಲ್ಲಿ ಯಾರೇ ನೀನು ಸುಂದರ ಚೆಲುವೆ ಎಂಬುದು ಪ್ರೀತಿಯ ಭಾವನೆಯನ್ನು ವರ್ಣಿಸುವ ಒಂದು ಸುಂದರವಾದ ಸಾಹಿತ್ಯ. ಇದು ಅನಿರೀಕ್ಷಿತವಾಗಿ ಮನಸ್ಸಿನಲ್ಲಿ ಮೂಡುವ ಮೋಡಿ ಮಾಡುವ ಪ್ರೀತಿಯನ್ನು, ಆಕರ್ಷಣೆಯನ್ನು ಮತ್ತು ಅದಕ್ಕೆ ಕಾರಣ ಹುಡುಕಲು ಸಾಧ್ಯವಾಗದ ಒಂದು ಅದ್ಭುತ ಅನುಭವವನ್ನು ವರ್ಣಿಸುತ್ತೆ. ಇಲ್ಲಿ ನಾಯಕನು ಒಂದು ಅದೃಶ್ಯ ಅಪರಿಚಿತ ಚೆಲುವೆಯ ಕಲ್ಪನೆಯಲ್ಲಿ ತೇಲ್ತಾ ಆಕೆಯ ಸೌಂದರ್ಯವನ್ನು ಹಾಡಿ ಹೊಗಳುವ ಮೂಲಕ ತನ್ನ ಪ್ರೇಮ ನಿವೇದನೆಯನ್ನು ಮುಂದಿಡ್ತಾನೆ. ಹಾಗಾಗಿ ಈ ಹಾಡಿನಲ್ಲಿ ಇಂತಹ ಸುಂದರವಾದ ಸಂಗೀತ ಮತ್ತು ಸಾಹಿತ್ಯದೊಂದಿಗೆ ಇದರ ವರ್ಣನೆಯನ್ನು ಮಾಡಿ ಹಾಡಿನ ಮೂಲಕ ಕೊಟ್ಟಿರುವ ಸಾಹಿತ್ಯಗಾರರಿಗೆ ಹಾಗೂ ಇಂತಹ ಸುಂದರವಾದ ಸಮಯದಲ್ಲಿ ಇವತ್ತು ನೀವು ಪ್ರಸಾರ ಮಾಡ್ತಿರುವ ಹಾಗೂ ಹಾಡಿನ ಪ್ರಸಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದೀರಿ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಗೀತೆ ಇಷ್ಟ ಆಗಿದೆ ನಿಮಗೆ ರಣಧೀರ ಚಿತ್ರದಿಂದ. ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶವನ್ನು ತಗೊಂಡು ಮತ್ತೊಂದು ಹಾಡು ಹೀಗೆ ಮುಂದಿನ ಹಾಡನ್ನು ಕೇಳೋಣ. ಶಾಂತಾಚಾರ ಬಾಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆಯ್ದುಕೊಂಡ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಮೆಚ್ಚಿನ ಚಲನಚಿತ್ರ ರಣಧೀರ, ಈ ಹಾಡು ಒಂದು ಪ್ರಸಿದ್ಧ ಪ್ರೇಮ ಗೀತೆಯಾಗಿದೆ. ಈ ಹಾಡಿನಲ್ಲಿ ನಾಯಕ ಮತ್ತು ನಾಯಕಿ ಅವರ ನಡುವಿನ ಪ್ರೇಮದ ಕಲ್ಪನೆ, ಕಾಮನೆ ಮತ್ತು ಆಕರ್ಷಣೆಯನ್ನು ಸುಂದರವಾಗಿ ವರ್ಣಿಸಲಾಗಿದೆ. ಪ್ರಕೃತಿಯಲ್ಲಿರುವ ಸೂರ್ಯನ ಕಿರಣ, ಸರೋವರಗಳು, ಮಳೆಗಾಲ ಮತ್ತು ಚಳಿಗಾಲಗಳನ್ನು ನಾಯಕಿಯ ಮುಖ, ಕಣ್ಣು ಮತ್ತು ಭಾವನೆಗಳಿಗೆ ಹೋಲಿಸಿ ಹಾಡಲಾಗಿದೆ. ಪ್ರೀತಿ ಹುಟ್ಟಲು ಯಾವುದೇ ನಿರ್ದಿಷ್ಟ ಕಾರಣ ಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ ಎನ್ನುವ ತತ್ವವನ್ನು ಈ ಹಾಡು ಪ್ರತಿಬಿಂಬಿಸುತ್ತೆ. ಹಾಡಿನ ನಡುವೆ ನಾಯಕ ಹಾಗೂ ಕಾಫಿ ಮಾಡುವ ಹುಡುಗಿಯರ ನಡುವೆ ಬರುವ ಸಂಭಾಷಣೆಗಳು ಹಾಡಿಗೆ ಹಾಸ್ಯಭರಿತ ಮತ್ತು ಲವಲವಿಕೆಯ ಮೆರುಗನ್ನು ನೀಡುತ್ತವೆ. ಒಟ್ಟಾರೆಯಾಗಿ ಇದು ಪ್ರೀತಿಯ ಮುಗ್ಧತೆ ಮತ್ತು ಪ್ರೇಮಿಗಳ ಕಲ್ಪನಾ ಲೋಕವನ್ನು ಬಿಂಬಿಸುವ ಹಾಡಾಗಿದೆ. ಈ ಹಾಡನ್ನು ಅವರ ಅಂದರೆ ಹಂಸಲೇಖ ಅವರ ಅಂತ ಹೇಳಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಮಧುರವಾಗಿ ಹಾಡಿದ್ದಾರೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಹಾಡುಗಳು ಇಷ್ಟ ಆಗಿದೆ, ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಇನ್ನು ಸಂದೇಶಗಳು ಕೂಡ ಇದೆ, ತಗೊಳ್ಳೋಣ. ಒಂದು ಹಾಡನ್ನು ಕೇಳ್ಕೊಂಡು ಬಂದ್ಬಿಡೋಣ. ಯಾವ ಚಿತ್ರದ್ದು ಅಂದರೆ, ಹೌದು, ವಂಶಿ ಚಿತ್ರದ ಗೀತೆಯನ್ನು ಕೂಡ ಇವತ್ತು ನಾನು ನಿಮಗೆ ಕೇಳಿಸ್ತೇನೆ ಅಂತ ಹೇಳಿದ್ದೀವಿ. ಹಾಗಾಗಿ ಆರಂಭದಲ್ಲಿ ಕೇಳೋಣ ವಂಶಿ ಚಿತ್ರದ ಈ ಗೀತೆಯನ್ನು.

ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು, ಯಾವ ಹಾಡುಗಳು ಇಷ್ಟ ಆಯ್ತು ಅವರಿಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ವಿಶ್ವದಲ್ಲಿ ಸಕಲ ಚರಾಚರಗಳ ಪ್ರಾಣವಾಯು ಗಾಳಿ, ಈ

ಗಾಳಿಯು ಊಟಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಗಾಳಿಯು ನಮ್ಮ ದೇಹಕ್ಕೆ ಬೇಕಾಗುವ ಆಮ್ಲಜನಕವನ್ನು ಸ್ವೀಕರಿಸಿ ಬೇಡವಾದ ಅನಿಲಗಳನ್ನು ದೇಹದಿಂದ ಹೊರಹಾಕುವುದೇ ಉಸಿರಾಟ. ಇಲ್ಲಿ ಪ್ರೇಮಿ ತನ್ನ ಉಸಿರಾಟಕ್ಕೆ ನಲ್ಲೆಯ ಉಸಿರನ್ನು ಉಸಿರಾಡುವಾಗ ಅದೇ ಆತನ ಜೀವದ ಜೀವಾಳವಾಗಿರುತ್ತದೆ. ಪ್ರೀತಿ ಎಂಬ ಉಸಿರು ನಿಂತರೆ ತನ್ನ ಪ್ರಾಣ ನಿಂತಂತೆ ಈ ಪ್ರೀತಿ ಎಂಬ ಉಸಿರು ಕೊಲ್ಲುವಂತೆ ಹಿಂಸಿಸುತ್ತಿರುವುದು ಅತೀವ ನೋವಾಗಿದೆ ಎಂಬ ಸಂದೇಶವಿರುವ ಹುಚ್ಚ ಚಿತ್ರದ ಉಸಿರೇ ಉಸಿರೇ ಈ ಹಾಡು ನಮ್ಮೆಲ್ಲ ಪ್ರೇಮಿಗಳಿಗಾಗಿ ಪ್ರಸಾರಿಸಿ ಅಂತ ಹೇಳಿ ಬೋಪ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಈ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಖಂಡಿತ ಗೀತೆ ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಇದ್ದಾರೆ, IUDP ಲೇಔಟ್ 8ನೇ ಕ್ರಾಸ್ನಿಂದ ಕಳುಹಿಸಿದ್ದಾರೆ. ನಲ್ಮೆಯ ನಿರೂಪಕರಿಗೆ ಸಂಜೆಯ ವಂದನೆಗಳು. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ನಮಗೆ ರಣಧೀರ ಚಿತ್ರದ ಯಾರೇ ನೀನು ಸುಂದರ ಚೆಲುವೆ ಈ ಹಾಡು ಇಷ್ಟ ಆಗಿದೆ. ಹಾಡು ಅತ್ಯಂತ ಮಧುರ ಹಾಗೂ ಕಾವ್ಯಾತ್ಮಕವಾದ ಪ್ರೇಮ ಗೀತೆಯಾಗಿದೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಎಂಬ ಸಾಲುಗಳು ಪ್ರಕೃತಿಯ ಸೌಂದರ್ಯವನ್ನು ಒಬ್ಬ ಸುಂದರ ಹೆಣ್ಣಿಗೆ

ಐಯುಡಿಪಿಲೇಔಟ್ 8ನೇ ಕ್ರಾಸ್ನಿಂದ ಕಳುಹಿಸಿದ್ದಾರೆ. ನಲ್ಮೆಯ ನಿರೂಪಕರಿಗೆ ಸಂಜೆಯ ವಂದನೆಗಳು. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ನಮಗೆ ರಣಧೀರ ಚಿತ್ರದ ಯಾರೇ ನೀನು ಸುಂದರ ಚೆಲುವೆ ಈ ಹಾಡು ಇಷ್ಟ ಆಗಿದೆ. ಹಾಡು ಅತ್ಯಂತ ಮಧುರ ಹಾಗೂ ಕಾವ್ಯಾತ್ಮಕವಾದ ಪ್ರೇಮ ಗೀತೆಯಾಗಿದೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಎಂಬ ಸಾಲುಗಳು ಪ್ರಕೃತಿಯ ಸೌಂದರ್ಯವನ್ನು ಒಬ್ಬ ಸುಂದರ ಹೆಣ್ಣಿಗೆ ಹೋಲಿಸಿ ಬರೆದಿರುವ ರೀತಿ ಅದ್ಭುತವಾಗಿದೆ. ಪ್ರೇಮಿಯೊಬ್ಬ ತನ್ನ ಪ್ರೀತಿಯ ಆರಾಧನೆಯನ್ನು ಪ್ರಕೃತಿಯ ಜೊತೆ ಬೆರೆಸಿ ಹಾಡಿರುವ ಭಾವನೆಗಳು ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟುತ್ತವೆ. ಆಯ್ಕೆಗಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶದ ಜೊತೆ ಮುಂದುವರಿತಾ ಇದ್ದೀನಿ. ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಓಕೆ, ಇವರ ಸಂದೇಶ ಮಧ್ಯದಲ್ಲಿ ಬಂದಿದೆ. ಏನಾಯ್ತು, ಇವರು ಹಾಡಿಗೆ ನಮ್ಮ ಬಗ್ಗೆ ತಿಳಿಸಿಲ್ಲ. ಓಕೆ, ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ಯಾರು ಕಳುಹಿಸಿದ್ದಾರೆ ಅಂದರೆ ನಳಿನಿ ಸತೀಶ್ ಅವರು. ಸಂಗಮೇಶ್ವರ್ ಲೇಔಟಿನಿಂದ ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ. ಹಾಡುಗಳನ್ನು ಕೇಳ್ತೇನೆ. ಧನ್ಯವಾದಗಳು. ಶುಭ ಸಂಜೆ ಫ್ರಮ್ ನಳಿನಿ ಸತೀಶ್, ಸಂಗಮೇಶ್ವರ್ ಲೇಔಟ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೀಗೆ ಕೇಳ್ತಾ ಇರಿ, ಹಾಡುಗಳು ಬರುತ್ತೆ ಅಂತ. ಮುಂದಿನ ಸಂದೇಶ, ಅದ್ಭುತವಾದ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ವಂಶಿ ಚಿತ್ರದಿಂದ ಜೊತೆ ಜೊತೆಯಲ್ಲಿ. ಓಕೆ, ಈಗ ತಾನೇ ಹಾಡನ್ನು ಕೇಳಿದ್ರಿ ಅಲ್ವಾ. ಈ ಹಾಡು ಹೃದಯ ತುಂಬಿ ಯುವ ಪ್ರೇಮಿಗಳ ಸಂಗಮದಲ್ಲಿ ಭೇಟಿ ಮಾಡುವ ಸಂದರ್ಭವನ್ನು ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಈ ಹಾಡು ಪ್ರೇಮಮಯ ಗೀತೆ ಹಾಗೂ ಪ್ರಕೃತಿಮಯ ಗೀತೆ. ಇನ್ನು ಈ ಹಾಡು ತುಂಬ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವ ಹಾಡಾಗಿದೆ. ತುಂಬ ಚೆನ್ನಾಗಿದೆ, ಅದ್ಭುತ ಅನ್ನುವಂಥದ್ದೇ ಸುಮಾರು ಸಾರಿ ಅದ್ಭುತವಾಗಿ ಹೇಳಿದ್ದೀರಿ. ಓಕೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈ ಮರಿಬಹುದು. ಈ ಶುಭ ಸೋಮವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ನಿರ್ದೇಶನ ಚೆನ್ನಾಗಿದೆ ಅಂತ ಹೇಳಿ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ, ಚಳ್ಳಕೆರೆಯಿಂದ ಬಂದಿದೆ ಈ ಒಂದು ಸಂದೇಶ. ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ರಾಯಭಾಗ ತಾಲೂಕು ಮೊಗಳಖೋಡ, ಇಲ್ಲಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ ಮತ್ತು ಅಭಿಷೇಕ ಹಿರೇಮಠ ಅವರು. ಎಲ್ಲ ಹಾಡುಗಳು ಉತ್ತಮವಾಗಿವೆ, ಅರ್ಥಗರ್ಭಿತವಾಗಿವೆ, ಸುಂದರವಾಗಿವೆ. ಸಾಹಿತ್ಯ ಮತ್ತು ಸಂಗೀತ ಕೂಡ ಉತ್ತಮ ಉತ್ತಮ ಉತ್ತಮ ಅಂತ ಹೇಳಿ ಮೂರು ಸಾರಿ ಹೇಳಿದ್ದೀರಿ. ಓಕೆ, ತುಂಬ ಖುಷಿಯಾಗಿದೆ ನಿಮಗೆ ಈ ಹಾಡುಗಳನ್ನು ಕೇಳ್ತಾ ಅಂತ. ಧನ್ಯವಾದಗಳು. ಮುಂದಿನ ಸಂದೇಶ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಚಿತ್ರದುರ್ಗ ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ ಅಂತಿದ್ದೀರಿ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿವೆ. ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ಗೊಂದಲ ಉಂಟಾಗಿದೆ, ಯಾಕೆಂದರೆ ಎಲ್ಲ ಗೀತೆಗಳ ಸಾಹಿತ್ಯ ಸಂಗೀತ ಸಂಯೋಜನೆಗಳು ಚೆನ್ನಾಗಿದೆ, ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ಹಾಗಾಗಿ ಎಲ್ಲ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ, ಕೇಳ್ತಾ ಇರಿ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶ ಕಳುಹಿಸಿದ್ದಕ್ಕಾಗಿ. ಇನ್ನೊಂದು ಸಂದೇಶ ತಗೊಳ್ಳೋಣ, ನಂತರ ಹಾಡನ್ನು ಕೇಳಿ ಉಳಿದ ಸಂದೇಶಗಳ ಜೊತೆ ಮುಂದುವರಿಯೋಣ. ವಿರೂಪಾಕ್ಷಪ್ಪ ಅವರು, ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ. ಚಂದ್ರವಳ್ಳಿ ಪ್ರಸಾರ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ, ಕೊನೆ ಹಾಡು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದೀರಿ. ಥ್ಯಾಂಕ್ ಯು. ಕೇಳೋಣ ಇದೀಗ ಹುಚ್ಚ ಚಿತ್ರದ ಈ ಗೀತೆಯನ್ನು.

ಸ್ನೇಹಿತರೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಹಾಗೆ ಗಮನಿಸಿ, ಇನ್ನು ಮುಂದೆ 5:30 ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮದಲ್ಲಿ ಗ್ರಂಥಾಲಯಗಳು ಮತ್ತು ಯುವ ಜನತೆ ಕುರಿತು ಚಿತ್ರದುರ್ಗದ ಗೌತಮಿ ಅವರಿಂದ ಮತ್ತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವ ಜನರಲ್ಲಿ ನೈತಿಕ ಶಿಕ್ಷಣ ಕುರಿತು ಭಾಷಣಗಳು ಮೂಡಿಬರಲಿವೆ. ಜೊತೆಗೆ ಭಾವಗೀತೆಯೊಂದನ್ನು ಕೂಡ ಆಲಿಸಲಿದ್ದೀರಿ. ಕೇಳಿ ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮ ಇನ್ನು ಮುಂದೆ 5:30. ಹಾಗೆ ಸಂದೇಶಗಳು ಇದೆ, ಯಾರೆಲ್ಲ ಕಳುಹಿಸಿದ್ದಾರೆ ಮುಂದಿನ ಸಂದೇಶ ಅಂತ ನೋಡೋದಾದ್ರೆ, ಜೆ ಪ್ರಸನ್ನ ಕುಮಾರ್ ಅವರು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ನೀವು ಆಯ್ಕೆ ಮಾಡಿರುವ ಎಲ್ಲಾ ಹಾಡುಗಳು ಚೆನ್ನಾಗಿವೆ, ಅದರಲ್ಲಿ ನನ್ನ ಮೆಚ್ಚಿನ ಹಾಡು 1988 ತೆರೆ ಕಂಡ ರಣಧೀರ ಚಿತ್ರದ ಹಾಡು, ವಿ ರವಿಚಂದ್ರನ್ ನಟಿಸಿ ನಿರ್ದೇಶಿಸಿರುವ, ಹಂಸಲೇಖ ಸಾಹಿತ್ಯ ಮತ್ತು ಸಂಗೀತ ಸಂಯೋಜಿಸಿರುವ ಮತ್ತು ಖುಷ್ಬು ಅಭಿನಯದ ಹಾಡು ತುಂಬಾ ಚೆನ್ನಾಗಿದೆ, ಈ ಹಾಡನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು.

ಹಾಗೆ ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಒಂದು ತುಂಬಾ ಸುಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನಮಗೆ ತುಂಬಾ ಇಷ್ಟ ಆಗಿದೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ಪ್ರಸಾರ ಮಾಡುವ ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತವೆ, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಖಂಡಿತ ಹಾಡುಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಸಂದೇಶ ಅವರು ಹೇಳ್ತಾ, ಹೌದು ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅನ್ನೋದು ರಣಧೀರ ಚಿತ್ರದ ಫೇಮಸ್ ಹಾಡಿನ ಸಾಲು. 1988 ಅವರು 88 ಮಾತ್ರ ಹೇಳಿದ್ದೀರಿ, ಓಕೆ. ರಣಧೀರ ಇದು ಬಿಡುಗಡೆ ಆದಂಥ ಇಸ್ವಿಯನ್ನು ಹೇಳ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂಥದ್ದು, ಸಂಗೀತ ಸಾಹಿತ್ಯ ಹಂಸಲೇಖ ಅವರದ್ದು. ಈ ಹಾಡಿನಲ್ಲಿ ಹೀರೋ ಮೊದಲ ಸಲ ಹೀರೋಯಿನ್ ನೋಡಿ ಕೇಳೋ ಪ್ರಶ್ನೆ ಇದು, ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಮನಸ್ಸು ಕದ್ದವಳೆ ಎಲ್ಲಿಂದ ಬಂದೆ ಇಳೆಗೆ ಅಂತ ಮುಂದುವರಿಯುತ್ತೆ ಅಂತ ಹೇಳಿ. ರವಿಚಂದ್ರನ್ ಖುಷ್ಬು ಜೋಡಿ ಊಟಿಯ ಚಳಿಯಲ್ಲಿ, ಹಂಸಲೇಖ ಮ್ಯೂಸಿಕ್. 80-90 ದಶಕದ ಹಾಡು, ಹುಡುಗರ ನ್ಯಾಷನಲ್ ಆಂಥಮ್ ತರ ಇತ್ತು ಈ ಹಾಡು ಅಂತ ಹೇಳಿ ಹೊನ್ನೂರಲ್ಲಿ ಅವರು ಕಳುಹಿಸಿರುವಂಥದ್ದು, ಹನುಮಂತಾಪುರ ಜಗಳೂರು ತಾಲೂಕಿನಿಂದ. ಖಂಡಿತ ಓಕೆ. ರಣಧೀರ ಒಳ್ಳೆಯ ಒಂದು ಸೌಂಡ್ ಮಾಡಿದಂಥ ಚಿತ್ರ ಅನ್ನುವಂಥದ್ದು ಎಲ್ರಿಗೂ ಅದು ಒಪ್ಕೊಂಡಿರೋಂಥದ್ದೇ ಅಲ್ವಾ. ಇನ್ನು ನಿರೂಪಕರಿಗೆ ಶುಭ ಸಂಜೆ. ನಾನು ಶಂಕರ್, ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ, ಚಿತ್ರದುರ್ಗ, ಯು ಡಿ ಪಿ ಲೇಔಟ್ನಿಂದ ಕಳುಹಿಸಿರುವಂಥದ್ದು ಈ ಸಂದೇಶ. ಈ ದಿನದ ಮೂರು ಹಾಡುಗಳು ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳುತ್ತಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಹಾಯ್, ಹಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರ ಹಾಡುಗಳು. ಎಲ್ಲ ಹಾಡುಗಳು, ಸಾಹಿತ್ಯ ಸಂಗೀತ ಮತ್ತು ಅವರ ಪಾತ್ರಗಳು ತುಂಬ ಚೆನ್ನಾಗಿದೆ, ಆ ಹಾಡು ಕೇಳ್ತೇನೆ ಅಂಥೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ನಾಗೇಂದ್ರ ಗುಡ್ಡಮ್ಮ, ಓಕೆ, ಧನ್ಯವಾದಗಳು ಅಮೃತ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ. ಸಂಜೆ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ ಸಾಹಿತ್ಯ ಚಿತ್ರಕಥೆ ಎಲ್ಲ ನಿರ್ದೇಶನ ಎಲ್ಲ ಚೆನ್ನಾಗಿದೆ, ಹಾಡುಗಳನ್ನು ಕೇಳ್ತೇವೆ ತಪ್ಪದ ಪ್ರಸಾರ ಮಾಡಿ ಅಂತಿದ್ದೀರಿ. ಓಕೆ, ಖಂಡಿತ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೀರಿ ನೀವು ಕೂಡ. ಇನ್ನು ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು, ಮೂರು ಹಾಡುಗಳು, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಎಂದಿದ್ದೀರಿ. ಖಂಡಿತ ಧನ್ಯವಾದಗಳು. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಚೆನ್ನಾಗಿದೆ. ರಣಧೀರ ಹಾಡು ನನಗೆ ಇಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ ಅಂತ ಯಾರ್ರಿ ನಿಮ್ಮ ಹೆಸರು ಹಾಕ್ಲಿಲ್ವಲ್ರಿ ನೀವು? ಓ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಳುಹಿಸಿರುವಂಥದ್ದು. ಇನ್ನು ಧನ್ಯವಾದಗಳು. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕು ಸೋನ್ಯಾಳ ಗ್ರಾಮದಿಂದ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ರೀ. ಇವತ್ತಿನ ಮೂರು ಹಾಡುಗಳು ಉತ್ತಮವಾಗಿವೆ, ಅದರಲ್ಲಿ ವಂಶಿ ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದ ಅಂತ ಹೇಳ್ತಾ ಇದ್ದೀರಿ. ಓಕೆ, ಈಗಾಗಲೇ ಹಾಡನ್ನು ಕೇಳಿದ್ದೀರಿ, ಪ್ರಸಾರ ಆಗಿದೆ. ಇನ್ನೊಂದು ಸಂದೇಶ, ಇನ್ನೂ ಎರಡು ಸಂದೇಶ ಇದೆ. ನಾನು ಗೀತಾ ನಾಗಪ್ಪ, ಶಿವಮೊಗ್ಗ ಗೋಪಾಲಗೌಡ ಬಡಾವಣೆ ಇಲ್ಲಿಂದ ಕಳುಹಿಸಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ನನಗೆ. ಓಕೆ, ಅವರು ಹಾಡನ್ನು ಕೇಳಿದ್ದೀರಿ, ಅರುಣರಾಗ ಚಿತ್ರದ ಹಾಡು. ಗೆಳೆಯನ ಸಂದೇಶವನ್ನು ನೋಡಿ, ಮೈಮರಿವ ಪ್ರೀತಿಯ ಸಾಂಗು ಈ ಹಾಡು ಪುಲಕಗೊಳ್ಳುತ್ತೆ ಅಂತ ಹೇಳಿದ್ದೀರಿ. ಓಕೆ, ಈ ಹಾಡು ಈಗ ಇವತ್ತು ಪ್ರಸಾರ ಆಗ್ತಾ ಇಲ್ಲ, ನೀವು ಏನಕ್ಕೆ ಈ ರೀತಿ ಕಳಿಸಿದ್ರಿ ಅಂತ ಗೊತ್ತಾಗಲಿಲ್ಲ, ಬಹುಶಃ ನಿಮ್ಮ ಇಷ್ಟದ ಗೀತೆ ಅದಿರಬಹುದು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಮೂರು ಹಾಡುಗಳು ಕೇಳ್ತೇವೆ, ಎಲ್ಲ ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ರಾಮಚಂದ್ರಪ್ಪ ಸಂಡೂರಿನಿಂದ ಕಳುಹಿಸಿದರೆ ಥ್ಯಾಂಕ್ ಯು. ಪೂಜಾ ಗರಣಿ ಕ್ರಾಸ್ ಗರಣಿ ರಸ್ತೆ ಗೋಪನಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕಿನಿಂದ, ಶುಭ ಸಂಜೆ ಮೇಡಮ್. ಇವತ್ತಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ ಮೇಡಮ್, ಎಲ್ಲವೂ ನನಗೆ ತುಂಬ ಇಷ್ಟ ಹಾಡುಗಳು. ಆಯ್ಕೆ ಮಾಡಿದ್ದಕ್ಕೆ ಆಕಾಶವಾಣಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಹಾಡನ್ನು ಕೇಳಿ ನಂತರ ತಗೊಳ್ತೇನೆ, ಓಕೆನಾ? ನಿಮಗೆಲ್ಲ ಕಾಯ್ತಾ ಇರುವಂಥದ್ದು ಚಿತ್ರದ ಈ ಕಾರ್ಯಕ್ರಮದ ಕೊನೆಯ ಹಾಡು ಯಾವುದು ಅಂದರೆ ರಣಧೀರ ಚಿತ್ರದಿಂದ.

0: ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ.
1: ಪ್ರೀತಿಯ ಕೇಳುಗರೆ, ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ ಗ್ರಂಥಾಲಯಗಳು ಮತ್ತು ಯುವಜನತೆ ಈ ಕುರಿತು ಚಿತ್ರದುರ್ಗದ ಗೌತಮಿ ಅವರಿಂದ ಮತ್ತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಈ ಕುರಿತು ಭಾಷಣಗಳು ಮತ್ತು ಭಾವಗೀತೆಯೊಂದನ್ನು ಆಲಿಸಬಹುದು. ಮೊದಲಿಗೆ ಕೇಳೋಣ ಗೌತಮಿ ಅವರಿಂದ ಗ್ರಂಥಾಲಯಗಳು ಮತ್ತು ಯುವಜನತೆ ಈ ಕುರಿತು ಭಾಷಣ.
2: ಸಾರ್ವಜನಿಕ ಗ್ರಂಥಾಲಯಗಳನ್ನು ಶ್ರೀ ಸಾಮಾನ್ಯರ ವಿಶ್ವವಿದ್ಯಾಲಯಗಳೆಂದು ಕರೆಯುವ ಪ್ರತೀತಿ ಇದೆ. ಇದು ಇಂದು ನಿನ್ನೆದಲ್ಲ. ಇತಿಹಾಸ ತಿರುಗಿ ನೋಡಿದಾಗ ಯಾವುದೇ ದೇಶಗಳು ವ್ಯಕ್ತಿಯ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಭೌತಿಕ ಚಿಂತನೆಯ ಚೌಕಟ್ಟನ್ನು ಮೀರಿ ವ್ಯಕ್ತಿತ್ವ ವಿಕಸನಕ್ಕೆ ಗ್ರಂಥಾಲಯಗಳ ಸದ್ಬಳಕೆ ಮಾಡಿದ್ದಲ್ಲಿ ಮಾತ್ರ ಪೂರ್ಣತೆ ಕಾಣಬಹುದು. ಪರಿಪೂರ್ಣವಾದ ತನ್ಮಯತೆಯಿಂದ ಓದುವ ವಾತಾವರಣವನ್ನು ಒದಗಿಸುವ ತಾಣಗಳು ಸಾರ್ವಜನಿಕ ಗ್ರಂಥಾಲಯಗಳೆಂದು ಹೇಳಬಹುದು. ತನ್ನ ಮನೆಯಲ್ಲಿ ಅಥವಾ ಶಾಲಾ ಕಾಲೇಜಿನಲ್ಲಿ ಬೋಧನೆಯಿಂದ ಪಡೆದ ಜ್ಞಾನಕ್ಕೆ ಗ್ರಂಥಾಲಯದ ವಾತಾವರಣದಲ್ಲಿ ಕುಳಿತು ಧ್ಯಾನ ಮಾಡುವುದರಲ್ಲಿ ಸಿಗುವ ಆನಂದಕ್ಕೆ ಸಾಟಿಯಲ್ಲಿ ವಿಶೇಷವಾದ ತನ್ಮಯತೆಯಿಂದ ತಾನು ಓದುತ್ತಿರುವ ಗ್ರಂಥದ ಜೊತೆಯಲ್ಲಿ ತನ್ನ ಅಕ್ಕಪಕ್ಕದ ಓದುಗರ ಆಸಕ್ತಿಗಳನ್ನು ಹೇಗಿವೆ ಎನ್ನುವುದು ಕುತೂಹಲವು ಗ್ರಂಥಾಲಯದಲ್ಲಿ ಸಂಭವಿಸುವ ಅನೇಕ ಸಂದರ್ಭಗಳು ಓದುಗನಿಗೆ ಲಭಿಸುವುದು ಗ್ರಂಥಾಲಯದಲ್ಲಿ ಮಾತ್ರ. ಸಾವಿರಾರು ಜನರ ಜ್ಞಾನದ ಹಸಿವನ್ನು ನೀಗಿಸಲು ಗ್ರಂಥಾಲಯಗಳು ಜನ್ಮ ತಾಳಿವೆ. ಹಲವಾರು ವರ್ಗದ ಪುಸ್ತಕಗಳು ಗ್ರಂಥಾಲಯವೆಂಬ ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಬಯಲುಸೀಮೆ ಕೋಟೆನಾಡು ಚಿತ್ರದುರ್ಗ ಜನರ ಜ್ಞಾನಾರ್ಜನೆಗಾಗಿ ಚಿತ್ರದುರ್ಗದಲ್ಲಿ ಕೃಷ್ಣರಾಜೇಂದ್ರ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಇದೆ. ಚಿತ್ರದುರ್ಗದ ಗ್ರಂಥಾಲಯ ತನ್ನದೇ ಆದ ಔಚಿತ್ಯವನ್ನು ಪಡೆದುಕೊಂಡಿದೆ. 1875 ವಾಚನಾಲಯ ಶುರುವಾಗುವುದರ ಮೂಲಕ ಓದುಗರನ್ನು ಆಕರ್ಷಿಸಿತು. 1925 ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್, ಇಮಾಮ್ ಸಾಬ್ ಹಾಗೂ ಜಗದ್ಗುರು ಜಯದೇವ ಸ್ವಾಮೀಜಿಯವರ ಶ್ರಮದ ಫಲವಾಗಿ ವಾಚನಾಲಯ ಪ್ರಾರಂಭವಾಯಿತು. ಇದು ಕೃಷ್ಣರಾಜೇಂದ್ರ ಗ್ರಂಥಾಲಯವೆಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆದಿದೆ. 2007 ಇದು ಜಿಲ್ಲಾ ಕೇಂದ್ರ ಗ್ರಂಥಾಲಯವಾಯಿತು. ಸುಮಾರು 60,000 ಹೆಚ್ಚಿನ ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯ ಇದಾಗಿದೆ. ಓದುಗರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಕಥೆ, ಕಾದಂಬರಿ, ಸಾಹಿತ್ಯ ಕೃತಿಗಳಲ್ಲದೆ ಸ್ಪರ್ಧಾತ್ಮಕ ವಿಷಯಗಳನ್ನು ಸಹ ಕಾಣಬಹುದು. ಮಕ್ಕಳಿಗಾಗಿ ಸಮುದಾಯ ಮಕ್ಕಳ ಕಲಿಕಾ ವಿಭಾಗವನ್ನು ತೆರೆಯಲಾಗಿದೆ. ಇಲ್ಲಿ ಸುಮಾರು 2,000 ಪುಸ್ತಕಗಳು ಕಾಣಬಹುದು. ಸ್ಪರ್ಧಾತ್ಮಕ ವಿಭಾಗದಲ್ಲಿ ಅತಿ ಹೆಚ್ಚು ಪುಸ್ತಕಗಳಿದ್ದು ಯುವ ಸ್ಪರ್ಧಾರ್ಥಿಗಳ ನೆಚ್ಚಿನ ತಾಣವಾಗಿದೆ. ಯಾವುದೇ ಪುಸ್ತಕ ಕೊರತೆಗಳಿಲ್ಲದೆ ಉನ್ನತ ಶ್ರೇಣಿ IAS ಹಿಡಿದು SDA, FDA, ಪ್ರೌಢ ಶಾಲಾ ಶಿಕ್ಷಕರ ವರ್ಗದವರಿಗೆ ಕೆಲಸ ಗಿಟ್ಟಿಸಲು ಉಪಯೋಗವಾಗುವ ಪುಸ್ತಕಗಳಿವೆ. ನಿಜಕ್ಕೂ ಚಿತ್ರದುರ್ಗದಲ್ಲಿ ಇದೊಂದು ಹೆಮ್ಮೆಯ ವಿಷಯ. ಪರಿಚಲನಾ ವಿಭಾಗದಲ್ಲಿ ಸಾಹಿತಿಗಳ ಪ್ರದರ್ಶನವೇ ಇಡಿಯಾಗಿ

ಪುಸ್ತಕದ ರೂಪದಲ್ಲಿ ನಮ್ಮ ಕೈ ಸೇರುತ್ತದೆ. ಕನ್ನಡ, ಸಂಸ್ಕೃತ, ಹಿಂದಿ, ಉರ್ದು, ಇಂಗ್ಲಿಷ್, ತೆಲುಗು ಭಾಷೆಯ ಸಾಹಿತ್ಯ ಕಾದಂಬರಿಗಳಿವೆ. ಸಾರ್ವಜನಿಕರು ಹೆಚ್ಚಾಗಿ ಕನ್ನಡ, ತೆಲುಗು ಮತ್ತು ಹಿಂದಿ ಸಾಹಿತ್ಯವನ್ನು ಓದುತ್ತಾರೆ. ಗ್ರಂಥಾಲಯದಲ್ಲಿ ಅಂಗವಿಕಲರಿಗಾಗಿಯೇ ಪ್ರತ್ಯೇಕ ಶೌಚಾಲಯ ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಅಂಧರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕು ಎಂದು ಬ್ರೈಲ್ ಲಿಪಿ ಇರುವ ಪುಸ್ತಕಗಳಿವೆ. ದಿನಕ್ಕೆ 5-7 ಅಂಗವಿಕಲರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವ ಅವಕಾಶವಿದೆ. ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ 7 ಶಾಖೆಗಳಿವೆ. ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು, ಚಳಕೆರೆ, ಮೊಳಕಾಲ್ಮೂರು ಹಾಗೂ ನಾಯಕನಹಟ್ಟಿಯಲ್ಲಿ ಉತ್ತಮ ಪುಸ್ತಕ ಸಂಗ್ರಹವಿದೆ. ಬಿಎಲ್ ವೇಣು, ತರಾಸು, ಡಾಕ್ಟರ್ ಬಿ ರಾಜಶೇಖರಪ್ಪ, ಮಂಜುನಾಥ್, ಚಂದ್ರಶೇಖರ್ ತಾಳ್ಯ, ಹೊಲ್ಲೂರು ಶ್ರೀನಿವಾಸರಂತಹ ಉನ್ನತ ಸಾಹಿತಿಗಳಿಗೆ ಮಾರ್ಗದರ್ಶನ ಕೇಂದ್ರವಿದು ಹಲವಾರು ಜನ ಐಎಎಸ್, ಪಿಎಸ್ಐ, ಪಿಡಿಒ ಸೇವೆ ಸಲ್ಲಿಸಲು ದಾರಿ ಮಾಡಿಕೊಟ್ಟಿದೆ. ಈ ಗ್ರಂಥಾಲಯದಲ್ಲಿ ಕಂಪ್ಯೂಟರ್ ಸೌಲಭ್ಯವಿದ್ದು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಅರ್ಜಿ ಹಾಕಿಕೊಡಲಾಗುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಐಎಎಸ್ ಅಥವಾ ಕೆಎಎಸ್ ಅಧಿಕಾರಿಗಳಿಂದ ಉನ್ನತ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಪ್ರಸ್ತುತ ದಿನಕ್ಕೆ 100-200 ಜನ ಓದುಗರು ಬರುತ್ತಿದ್ದು ಯುವಜನತೆ 50%. ನಿಜಕ್ಕೂ ಈ ಗ್ರಂಥಾಲಯವು ಯುವ ಜನತೆಗೆ ಬಾಳು ಕಟ್ಟಿ ಕೊಟ್ಟಿದೆ, ಬೆನ್ನೆಲುಬಾಗಿ ನಿಂತಿದೆ. ಇನ್ನೂ ಹೆಚ್ಚಿನ ಯುವಜನತೆ ಗ್ರಂಥಾಲಯದ ಪುಸ್ತಕಗಳನ್ನು ಸಮರ್ಪಕವಾಗಿ ಪಡೆದುಕೊಂಡು ಉನ್ನತ ಅಧಿಕಾರಿಗಳಾಗಿ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದು ಉತ್ತಮ ಸಮಾಜ ನಿರ್ಮಿಸಬೇಕು ಎಂಬುದು ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿ ಪಿಆರ್ ತಿಪ್ಪೇಸ್ವಾಮಿ ಅವರ ಅಭಿಪ್ರಾಯವಾಗಿದೆ. ಪ್ರಿಯ ಕೇಳುಗರೆ, ಗ್ರಂಥಾಲಯದಲ್ಲಿ ಸದಸ್ಯ ನೋಂದಣಿ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಚಿತ್ರದುರ್ಗದ ಗ್ರಂಥಾಲಯದಲ್ಲಿ ಪುಸ್ತಕ ಖರೀದಿಗೆ ಅನುಕೂಲವಾಗುವಂತೆ ಸದಸ್ಯ ನೋಂದಣಿ ಕಾರ್ಡ್ ಅನ್ನು ವಿತರಿಸಲಾಗುತ್ತದೆ. ಗ್ರಂಥಾಲಯದಲ್ಲಿ ಅರ್ಜಿ ಪಡೆದು ಆಧಾರ್ ಕಾರ್ಡ್, 5 ಫೋಟೋಗಳೊಂದಿಗೆ ಭರ್ತಿ ಮಾಡಿದ ಅರ್ಜಿ ಗ್ರಂಥಾಲಯಕ್ಕೆ ಸಲ್ಲಿಸಿ 15 ದಿನಗಳಲ್ಲಿ ಕಾರ್ಡ್ ಪಡೆಯಬಹುದು. ಒಂದು ಕಾರ್ಡ್ 3 ಪುಸ್ತಕಗಳನ್ನು 15 ದಿನಗಳ ಕಾಲಾವಧಿಯಲ್ಲಿ ಪಡೆಯುವ ಅವಕಾಶ ಕಲ್ಪಿಸಿದೆ. ಜಿಲ್ಲೆಯಲ್ಲಿ ಇದುವರೆಗೆ 27,000 ಹಾಗೂ ನಗರಾದ್ಯಂತ 11,456 ಜನ ಸದಸ್ಯತ್ವ ಪಡೆದು ಗ್ರಂಥಾಲಯದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಕೇಂದ್ರ ಗ್ರಂಥಾಲಯ ನಗರದಲ್ಲಿ 6 ಶಾಖೆಗಳನ್ನು ಹೊಂದಿದೆ. ಜಿಲ್ಲಾ ಕೇಂದ್ರ, ನಗರ ಕೇಂದ್ರ, ಕವಾಡಿಗಳ ಹಟ್ಟಿ, ವೀರಸೌಧ, ಮುರುಘಾಮಠ, ಬಂದಿವಾಸಿ ಗ್ರಂಥಾಲಯ ಪ್ರಮುಖವಾದವು. ಜಿಲ್ಲಾ ಗ್ರಂಥಾಲಯ ಹೊಳಲ್ಕೆರೆ, ಹೊಸದುರ್ಗ, ಮೊಳಕಾಲ್ಮೂರು, ಚಳಕೆರೆ, ಹಿರಿಯೂರು ಹಾಗೂ ನಾಯಕನಹಟ್ಟಿಯಲ್ಲಿ ಸೇರಿದಂತೆ 198 ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳನ್ನು ಹೊಂದಿದೆ. ಚಿತ್ರದುರ್ಗ, ಚಳಕೆರೆ, ಹಿರಿಯೂರು ಮತ್ತು ಮೊಳಕಾಲ್ಮೂರಿನಲ್ಲಿ 4 ಕೊಳಚೆ ಪ್ರದೇಶದಲ್ಲಿ ಹಾಗೂ 4 ಅಲೆಮಾರಿ ಗ್ರಂಥಾಲಯ ಹೊಂದಿದ್ದು ಜನರ ಮೆಚ್ಚುಗೆ ಗಳಿಸಿದೆ. ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ, ಹಿಂದಿ, ಆಂಗ್ಲ, ಉರ್ದು, ಮರಾಠಿ ಮತ್ತು ಇತರೆ ಭಾಷೆಗಳ ಸಾಹಿತ್ಯ, ಕವನ, ಚರಿತ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ 160,000 ಪುಸ್ತಕ, ಜಿಲ್ಲಾದ್ಯಂತ 500,000 ಪುಸ್ತಕಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ 8,000 ಹಾಗೂ ಸಂಶೋಧನೆಗೆ ಸಂಬಂಧಪಟ್ಟ 10,000 ಪುಸ್ತಕಗಳಿವೆ. ಗ್ರಂಥಾಲಯದ ವತಿಯಿಂದ ಓದುಗರ ಅಭಿಪ್ರಾಯ ಪಡೆದು ಅವರ ಆಸಕ್ತಿಗೆ ಅನುಗುಣವಾಗಿ ಪುಸ್ತಕಗಳನ್ನು ವರ್ಷಕ್ಕೊಮ್ಮೆ ಖರೀದಿಸಲಾಗುತ್ತದೆ. ಪ್ರಚಲಿತ ವಿದ್ಯಮಾನಗಳನ್ನು ತಿಳಿಯಲು ಪ್ರಜಾವಾಣಿ, ಕನ್ನಡ ಪ್ರಭ, ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಶ್ವವಾಣಿ, ಹೊಸದಿಗಂತ ಇಲ್ಲಿ ದೊರೆಯುತ್ತದೆ. ಹಾಯ್ ಬೆಂಗಳೂರು, ಲಂಕೇಶ್ ಪತ್ರಿಕೆ, ಶಿಕ್ಷಣ, ಉದ್ಯೋಗ ಮಾಹಿತಿ, ಉದ್ಯೋಗ ಜಗತ್ತು, ಜಾಬ್ ರಿಪೋರ್ಟ್, ಕ್ಲಾಸಿಕ್ ಉದ್ಯೋಗ ವಾರ್ತೆ, ಎಂಪ್ಲಾಯ್ಮೆಂಟ್ ನ್ಯೂಸ್, ಜನರಲ್ ನಾಲೆಡ್ಜ್, ಟುಡೇ, ಬುತ್ತಿ, ಸ್ಪರ್ಧಾ ಚಾಣಕ್ಯ, ಸ್ಪರ್ಧಾ ಚೈತ್ರ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಜಗತ್ತು, ಸ್ಪರ್ಧಾ ಸ್ಫೂರ್ತಿ, ಯೋಜನಾ, ಕಾಂಪಿಟೇಷನ್ ವಿಜರ್ಡ್, ಕ್ರಾನಿಕಲ್, ಸಿಎಸ್ಆರ್ ಪ್ರತಿಯೋಗಿತಾ, ದರ್ಪಣ್, ಔಟ್ಲುಕ್ ಆಫ್ ಮನಿ, ಫ್ರಂಟ್ಲೈನ್, ದ ವೀಕ್, ಸ್ಪೋರ್ಟ್ಸ್ ಸ್ಟಾರ್, ಸೈನ್ಸ್ ರಿಪೋರ್ಟ್, ಬ್ಯಾಂಕಿಂಗ್, ಎಸ್ಎಸ್ಎಸ್ ಕ್ರಾನಿಕ್, ಐಬಿ, ಪಿಎಸ್ ಕ್ರಾನಿಕಲ್, ಪ್ರಿಯಾಂಕಾ, ಸೈಕಲಾಜಿ, ಪಾಸಿಟಿವ್ ಡೆವಲಪ್ಮೆಂಟ್, ಆಯುರ್ವೇದ ಮತ್ತು ಯೋಗ, ಜಾಬ್ ನ್ಯೂಸ್, ತರಂಗ, ಸುಧಾ, ಗೃಹ ಶೋಭ, ಸಂಜೀವಿನಿ, ಆರೋಗ್ಯ, ಮಾನಸ, ತುಷಾರ, ಮಯೂರ, ಕಸ್ತೂರಿ, ಐಶ್ವರ್ಯ ಕೃಷಿ, ಕನ್ನಡ ನಾಡು ಮತ್ತು ಕರ್ನಾಟಕ ರಾಜ್ಯ ಪತ್ರ ಸೇರಿದಂತೆ ಹಲವಾರು ನಿಯತಕಾಲಿಕ ಸೌಲಭ್ಯವಿದೆ. ಗ್ರಂಥಾಲಯ ಸಪ್ತಾಹ ಗ್ರಂಥಾಲಯದಲ್ಲಿ ಸರಸ್ವತಿ ಮಹಾಪೂಜೆ ಇದ್ದಂತೆ ಇದನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ. ಪ್ರಿಯ ಕೇಳುಗರೆ, ಗ್ರಂಥಾಲಯ ಸಪ್ತಾಹ ಉದ್ದೇಶವನ್ನು ನಾವೀಗ ತಿಳಿಯೋಣ. ಭಾರತ ಸರ್ಕಾರ ಪ್ರತಿ ವರ್ಷ ನವೆಂಬರ್ 14 ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದೆ. ಅದರಂತೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು 1955 ಅಸ್ತಿತ್ವಕ್ಕೆ ಬಂದಿದೆ. ರಾಜ್ಯದಲ್ಲಿ 1966 ಜಿಲ್ಲಾ ಮಟ್ಟದಲ್ಲಿ ಗ್ರಂಥಾಲಯಗಳು ಸ್ಥಾಪನೆಯಾದವು. ಅಂದಿನಿಂದಲೂ ನವೆಂಬರ್ 14-20 7 ದಿನಗಳ ಕಾಲ ಸಾರ್ವಜನಿಕರ ಓದುಗರ ಗ್ರಂಥಾಲಯಕ್ಕೆ ಬರುವಂತೆ ವಿವಿಧ ಸ್ಪರ್ಧೆಗಳು, ಪುಸ್ತಕ ಪ್ರದರ್ಶನ, ಸದಸ್ಯತ್ವ ನೋಂದಣಿ, ಹೆಸರಾದಂಥ ಲೇಖಕರ ಬದುಕು ಬರಹ ಬಗ್ಗೆ

0: ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಹೆಸರಾದಂಥ ಲೇಖಕರು, ಸ್ಥಳೀಯರು, ಶಾಸಕರು, ಸಚಿವರು, ಸಂಸದರು, ಇನ್ನಿತರ ಅತಿಥಿಗಳನ್ನು ಗ್ರಂಥಾಲಯಕ್ಕೆ ಆಹ್ವಾನಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಗ್ರಂಥಾಲಯವು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು 2011 ಜಿಲ್ಲಾ ಮಟ್ಟದ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಿಸುತ್ತಾ ಬಂದಿದೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರಿಗೆ ಸಿಬ್ಬಂದಿ ಪುರಸ್ಕಾರ ಹಾಗೂ ಉತ್ತಮ ಹೊಸ ಪುಸ್ತಕಗಳನ್ನು ಪ್ರದರ್ಶನಕ್ಕಿಡಲಾಗುತ್ತದೆ. ಸಾರ್ವಜನಿಕರಲ್ಲಿ ಓದುವ ಹವ್ಯಾಸ ಬೆಳೆಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಗ್ರಂಥಾಲಯಗಳು ತಮ್ಮ ಜ್ಞಾನ ವೃದ್ಧಿಸುವ ಕೇಂದ್ರಗಳು. ಉಚಿತವಾಗಿ ಜ್ಞಾನ ವೃದ್ಧಿಗೆ ನೆರವಾಗುವ ಸರ್ಕಾರದ ಉತ್ತಮ ಗ್ರಂಥಾಲಯಗಳನ್ನು ನಮ್ಮ ಯುವಜನತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬಹುದಾಗಿದೆ.
1: ಇದುವರೆಗೂ ಗೌತಮಿ ಅವರಿಂದ ಗ್ರಂಥಾಲಯಗಳು ಮತ್ತು ಯುವಜನತೆ ಕುರಿತು ಭಾಷಣ ಕೇಳಿದಿರಿ.
2: ಈಗ ಬಿ ಆರ್ ಛಾಯಾ ಅವರ ಸ್ವರದಲ್ಲಿ ಒಂದು ಭಾವಗೀತೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಈಗ ಕೇಳಿ ಚಳ್ಳಕೆರೆ ತಾಲೂಕು ಚಿತ್ರಹಳ್ಳಿಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತ ಭಾಷಣ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತಿದೆ. ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ವಿದ್ಯೆ ಉಳ್ಳನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಎಂದಿದ್ದಾರೆ. ಈ ಎನ್ನುವಂತಹ ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು. ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ಪಠ್ಯಪುಸ್ತಕಗಳ ಪಠಣವೇ ಶಿಕ್ಷಣವಲ್ಲ. ವಿಶಾಲವಾದಂತಹ ಅರ್ಥದಲ್ಲಿ ಶಿಕ್ಷಣವಿದೆ. ವ್ಯಕ್ತಿಯನ್ನು ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನವೇ ಶಿಕ್ಷಣ ಎಂದರೆ, ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ, ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ. ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಒಳಿತು ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ ಪ್ರೇಮ ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ.

ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯ ಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು, ಸಮಸ್ಯೆ ಸಂಕಷ್ಟಗಳನ್ನು, ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆ ಅಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು ಹಲವಾರು ಕಾರಣಗಳಿವೆ. ಕವಿ ಶ್ರೀ ಡಿ ವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲಾ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದ

0: ಆದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಸೇರಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು, ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 100,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ಒಂದು ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನು ಹೀಗೆ ಮಾಡುತ್ತಾನೆ. 1835 1.5 lakh ಕಾಲೇಜುಗಳಿದ್ದವು, 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನು ಸರ್ಕಾರಿ ಹೈಯರ್ ಎಜುಕೇಷನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು, 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನು ಮಾಡಬೇಕು. ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನು ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನು ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910-1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನು ಕಲಿತು ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನು ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಷನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನು ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನು ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನು ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಷು ಎಂದು ನಾವು ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನು ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಹಿಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ಚಳ್ಳಕೆರೆ ತಾಲೂಕು ಚಿತ್ರಹಳ್ಳಿಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತ ಭಾಷಣ ಕೇಳಿದಿರಿ. ಸಂಕಲನ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿಲಯದ ಕಾರ್ಯಕ್ರಮ ಮುಖ್ಯಸ್ಥರು.
2: ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ.

0: ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹೆರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ ನಮನ
3: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
7: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿಯ ಚನ್ನಮ್ಮ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕೃಷಿರಂಗ.

ಮಾಡಿಕೊಳ್ಳೋಣ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿಯ ಚನ್ನಮ್ಮ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದರೊಂದಿಗೆ ರೈತರಿಗೆ ಸಲಹೆ, ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಕೇಳಲಿದ್ದೀರಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 8:00 ಜನರಂಜನಿ, ಕೇಳುಗರ ಪತ್ರಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು ಮೂಡಿಬರಲಿವೆ. 9:30 ನಾಟಕ ಕುಲಪುತ್ರಿ, ರಚನೆ ಕುಸುಮ ಚಿಟಗೇರಿ, ನಿರ್ಮಾಣ ಶಶಿಧರ್ ನರೇಂದ್ರ. 10:00-11:00 ಮುಂಬೈದ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳಲಿದ್ದೀರಿ, 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದು ಮೂಡಿಬರಲಿದೆ, 6:40 ರೈತರಿಗೆ ಸಲಹೆ ಕೇಳುವಿರಿ, 6:45 ಭಾವಗೀತೆಯೊಂದು ಮೂಡಿಬರಲಿದೆ, 6:50 ಆರೋಗ್ಯ ಬಿಂದು, ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳನ್ನು ಕುರಿತು ಮಾತನಾಡುತ್ತಾರೆ ಡಾ ನಾಗೇಶ್. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ, ಭಾಗವಹಿಸುತ್ತಾರೆ ಡಾಕ್ಟರ್ ಸುನಿತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 8:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:05 ವಿಜ್ಞಾನ ಭಾರತಿ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. 9:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:00 ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ್ ಕಾರ್ಯಕ್ರಮ. 11:00 ಜನಪದ ಗೀತೆಗಳು ಮೂಡಿಬರಲಿವೆ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಸಾಹಿತಿಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ, ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಕೀರ್ತನಾ ವಿ ಅವರು ನಡೆಸಿದ ಮಾತುಕತೆ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರೀ ಎಕ್ಲಾಂಪ್ಸೈಸ್ ದಿನದ ಸಂದರ್ಭದಲ್ಲಿ ಹೆರಿಗೆಯ ಮೊದಲು ಹಾಗೆ ಹೆರಿಗೆಯ ನಂತರ ಕಂಡುಬರುವ ಸಮಸ್ಯೆಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನ ಡಾಕ್ಟರ್ ಸಹಜ ಕಿತ್ತೂರು ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾವಿಳಕೆ ಹಾಗೂ ಆರೋಗ್ಯ ಬಿಂದು ಕೇಳುವಿರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ಮುಂಬೈದ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆಲಿಸುವಿರಿ. 4:00 ನಮ್ಮ ನಿಲಯದಿಂದ ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಿಲಯದ ಚಂದ್ರೊಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಮೂಡಿಬರಲಿದೆ. 5:30 ಒಗಟಿಗೊಂದು ಪದ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಮಲೆ ಮಾಚಿಕೆರೆ ಗ್ರಾಮದ ಚಿತ್ತಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ,

0: ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಯುಎಂ ಮರುಳಸಿದ್ದೇಶ್ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ರೈತರಿಗೆ ಸಲಹೆ ಕೇಳುವಿರಿ. 7:45 ಶರಣರ ಆರ್ಥಿಕ ಚಿಂತನೆ ಮಾತನಾಡುತ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. ರಾತ್ರಿ 8:00 ಜನರಂಜನಿ. ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳು ವಾಟ್ಸಪ್ ಆಧಾರಿತ. 8:45 ವಚನಗಳು. 9:15 ಭಾವಗೀತೆಗಳು ಮೂಡಿಬರಲಿವೆ. 9:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕೇಳೋಣ ಇದೀಗ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿಯ ಚನ್ನಮ್ಮ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಕುರಿತ ಪದ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿಯ ಚನ್ನಮ್ಮ ಹಾಗೂ ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಕುರಿತ ಪದ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ.

ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ್ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇಂದಿನ ಕೃಷಿ ಬೆಳಕು ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಸುರಕ್ಷತೆಯ ಕೃಷಿ ಕುರಿತು ಸಂಭಾಷಣೆ ಕೇಳಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ನರ್ಸ್ ಮತ್ತು ಅವರ ಮನಸ್ಸಿದ್ದು ಸಂಬಳ ಬಂತ. ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
5: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: ಎರಡು ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
6: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
3: ಎಲ್ಲಿಗೆ
6: ಅಡ್ಮಿಷನ್ ಮಾಡ್ಸೋಕೆ? ಖಾತೆ ಆಯ್ತು ಆಕ್ಟಿವ್.
0: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು,

ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು, ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದಿ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7ರ ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56ಕ್ಕೆ ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಬೆಂಗಳೂರು.
4: ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರವಳ್ಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ರೈತರಿಗೆ ಸಲಹೆ, ಜನಪದ ಗೀತೆಗಳು, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇದೀಗ ಕೇಳೋಣ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
2: ಬಿಡು ಅತ್ಲಾಗ ಹೋಗ್ಲಿ, ಇದು ಯಾತ್ರ ಜೀವನ ಅಂತೀನಿ. ಇದ್ದ ಬದುಕಲ್ಲ, ಸತ್ತು ಸಾವಲ್ಲ.
3: ಅದ್ಯಾಕೆ ಶಿವಣ್ಣ ಹಂಗೆ ಒಳ್ಳೆ ಚಣಚಕ್ಕಿದ್ ನಾಯಿ ಆಡ್ದಂಗ ಆಡ್ತೀಯ?
2: ನೀನ್ ಹೇಳೋದು ಸರಿಯಾಗಿ ಐತ್ ನೋಡ್ ಗೌರಮ್ಮ. ನಾಯಿನೇ ಏಟ ಉತ್ಮ ಅಂತಕೊಳ್ಳವ ನನ್ನ ಬಾಳ್ಮೆ, ಅದಕ್ಕಿಂತ ಕಡಿಯಾತು.
3: ಅದೇನ್ ಮಾತು ಅಂತ ಆಡ್ತೀಯಪ್ಪ, ಅದೇನ್ ಆಗ್ಬಾರದಾಗಿರೋದು. ಈಗ
2: ಇನ್ನೇನಾಗ್ಬೇಕು ಹೇಳು. ಮೊದ್ಲೇ ಗಾಯ ಆಗಿ ಕುಂತಿತ್ತು, ಈಗ ಅದ್ರ ಮೇಲೆ ಇನ್ನೊಂದ್ ದೊಡ್ಡ ಬರೆ ಹಾಕಿದಂಗ ಆತು ಕಣವ್ವ.
3: ಯೋ ಗಿರಸ್ತ, ಅದೇನು ಹೇಳಂಗಿದ್ರೆ ನೆಟ್ಟು ಹೇಳು. ಸುಮ್ನೆ ತಲೆ ತಿನ್ನೋದಾದ್ರೆ ಎತ್ಲಗಾರ ಹೋಗು, ನನಗೆ ಆಸಿ ಒದ್ಕೊಳ್ಳೋವಷ್ಟು ಕೆಲ್ಸ ರಾಶಿ ಬಿದ್ದೈತಿ.
2: ನೋಡ್ದ ನೋಡ್ದ, ನನ್ನ ಕಷ್ಟ ಕಂಡ್ರೆ ನಿಂಗೂ ನಗೆ ಚಾಟಿ ಆಯ್ತಲ್ಲ. ಅಲ್ಲ ಕಣವ, ನನಗಿರೋದು 2 ಎಕರೆ ಭೂಮಿ, ಅದರಲ್ಲಿ ರಾಗಿ ಹುಳ್ಳಿಕಾಳು ಅಂತ ಬೆಳ್ಕೊಂಡು ಹೆಂಗೋ ಮನೆ ಮಂದಿ ಅರ್ಧ ಹೊಟ್ಟೆ ಉಂಡ್ಕೊಂಡು ಜೀವ ಇಟ್ಕೊಂಡಿದ್ವಿ.
4: ನಮಸ್ಕಾರ, ಇಲ್ಲಿ ಪ್ರಗತಿಪರ ರೈತ ಮಹಿಳೆ ಜಯಮ್ಮ ಅನ್ನೋರ ತೋಟಕ್ಕೆ ಹೋಗೋ ದಾರಿ ಯಾವುದು ಅಂತ ಸ್ವಲ್ಪ ಹೇಳ್ತೀರಾ?
2: ಅದ್ಯಾರಪ್ಪ ಅದು ಪ್ರಗತಿಪರ ಜಯಮ್ಮ ಅಂದ್ರೆ? ಈ ಊರಲ್ಲಿ ಆ ಹೆಸರಿನವ್ರು ಯಾರು ಇಲ್ಲ ಕಣಿ. ಹೇಳಿ.
3: ತಡಿ ಮಾರಯ್ಯ, ನಿಧಾನ ಮಾಡು. ಆ ತೋಟದ ಮನೆ ಜಯಮ್ಮ ಇದ್ರೂ ಇರಬಹುದಾ ಅಂತೀನಿ.
2: ಈಗ ಸರಿಯಾಗಿ ಹೇಳಿದೆ ನೋಡು ನೀನು. ಅದೇ ಗಂಜಿ ಹಾಕಿದ ಬಟ್ಟೆ ಹಾಕ್ಕೊಂಡು ಭಾಷಣ ಮಾಡ್ಕೊಂಡು ಓಡಾಡೋದೇ ಆಗತ್ತೆ ಅಯ್ಯಮ್ಮನಿಗೆ, ಅದಿನ್ಯಾವಾಗ ಪ್ರಗತಿಪರ ಆಗಿದ್ದುದೋ ಕಾಣೆ ಕಣವ.
3: ಅಕ್ಕರೆ ನೀವು ತಪ್ಪು ತಿಳಿಬೇಡಿ, ಈ ವಯ್ಯನ ಬಾಯಿ ಸ್ವಲ್ಪ ಸುಮಾರು. ಯಾರನ್ನಾದ್ರೂ ಏನಾದ್ರೂ ಅನ್ನೋದು ಅಂದ್ರೆ ಒಂದು ಬಾಯಿ ಹೊತ್ತಾಗುತ್ತೆ ಪುಣ್ಯಾತ್ಮನಿಗೆ.
4: ಇರ್ಲಿ ಬಿಡು, ಪ್ರಪಂಚದಲ್ಲಿ ಅವರೇ ಜಾಸ್ತಿ ಅಲ್ವಾ, ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಜಯಮ್ಮನವರ ನೆಂಟರ ಪೈಕಿ ಹಸ್ರಳ್ಳಿ ಒಬ್ರು ಇದ್ದಾರೆ, ಅವರು ನಂಗೆ ಇವ್ರ ಬಗ್ಗೆ ಹೇಳಿದ್ರು.
2: ಓಹೋ, ಹಸ್ರಳ್ಳಿ ನೆಂಟ್ರು ಅಂದ್ರೆ ನಮ್ಮೂರ್ ಜಯಮ್ಮನೆ ಬಿಡು. ಇಲ್ಲೇ ನೆಟ್ಟಿಗೆ ಹೋಗಿ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಬಲಕ್ಕೆ ತಿರುಗಿದ್ರೆ ಅವ್ರ ತೋಟ ಸಿಕ್ಕತ್ತೆ.
3: ಈಗ ನಿನಗಿನ್ನೇನ್ ರಾಜಕಾರಿ ಐತೆ ಶಿವಣ್ಣ, ನಡಿ ನಾವು ಹೋಗಿ ಅದೇನ್ ತೋಟ ಬೆಳೆ ಮಾಡಿದಾರೆ ಅಂತ ನೋಡ್ಕೊಂಡು ಬರೋಣ.
4: ಅದು ಇನ್ನೂ ಒಳ್ಳೇದು ಕಣವ, ನನಗೂ ಒಂದು ಜೊತೆ ಆತು, ನೀವು ಕೂಡ ಅದನ್ನು ನೋಡಿ ಕಲಿಯೋಕೆ ಒಂದು ಅವಕಾಶ ಆತು.
2: ಅದೇನ್ ಕಲಿಯೋದು ಅಲ್ಲಿ ನಾವು? ಇಂಥದ್ದು ಏಟು ನೋಡಿಲ್ಲ ನಾನು.
3: ಆಯ್ತು ಕಣಪ್ಪ, ನಾವು ಕಾಣದ್ದ ತಿಳುವಳಿಕೆನೆ ನಿಂದು, ಅದಿರ್ಲಿ. ಈಗ ಸುಮ್ನೆ ಗಂಭೀರವಾಗಿ ನಮ್ ಜೊತೆಗೆ ಬಾ, ಬರೋರ ಹತ್ರ ದೊಡ್ಡಸ್ಟ್ಗೆ ತೋರಿಸ್ಕೋಬೇಡ.
2: ನೀನ್ ಒಳ್ಳೆ ಬಾಯಿಗೆ ಬಡ್ಕಿ ಕಣ್ ಗೌರಮ್ಮ, ನನ್ ಮರ್ಯಾದೆ ಕಳೆಯಕ್ಕೆ ಇದೆಯಾ ನೋಡವ್ವ. ಸರಿ ನಡೀರಿ, ನಾನು ಬರ್ತೀನಿ.
3: ಇದೇನಪ್ಪ ಇದು, ಒಳ್ಳೆ ಕಾಡ್ ಕಂಡಂಗ್ ಕಾಣುತ್ತೆ, ಅದೆಷ್ಟೊಂದ್ ಗಿಡ ಬೆಳೆದ್.

0: ಇದಾವೆ, ಇದ್ರೊಳಗೆ ಎಲ್ಲಿದ್ದಾರೆ ಅಂತ ಹುಡುಕೋದು.
1: ಅದೆಷ್ಟೊಂದು ಹಕ್ಕಿ ಪಕ್ಷಿಗಳು ಕಿಲಕಿಲಾ ಅಂತ ಇದ್ದಾವೆ, ಒಳ್ಳೆ ನಂದನವನ ಇದ್ದಂಗಾಯ್ತಪ್ಪ. ಜೇಮರೇ ಜೇಮರೇ, ಇದ್ದೀರಾ?
2: ಯಾರದು? ಒಳಗ್ ಬನ್ನಿ, ಈ ಕಡೆ ಈ ಕಡೆ ಈ ಬಲಕ್ ತಿರುಗ್ರಿ ಬನ್ನಿ. ಇಲ್ಲಿ ಸೇಬಿನ ಗಿಡ ಕಾಣ್ತಾ ಐತಲ್ಲ, ಇಲ್ಲಿದ್ದೀನಿ ಬನ್ನಿ. ಓ, ನಮ್ಮ ಗೌರಮ್ಮ ಶಿವಣ್ಣ, ಇಷ್ಟು ವರ್ಷಕ್ಕೆ ನಮ್ಮ ಊರಾಗಿ ನೀವೇ ಮೊದಲು ನಮ್ಮ ತೋಟಕ್ಕೆ ಬಂದದ್ದು. ನಂಗಂತೂ ಭಾರಿ ಸಂತೋಷ ಆಯ್ತಪ್ಪ. ಅದ್ ಸರಿ, ಇವ್ರು ಯಾರು?
0: ನಾನು ಗಂಗಮ್ಮ ಅಂತ, ಕಾಡಳ್ಳಿ ನಂದು. ಹಸ್ರಳ್ಳಿ ಭೂಮಿ ನಿಮ್ಮ ಬಗ್ಗೆ ತಿಳಿಸಿದ್ರು, ನಿಮ್ಮ ತೋಟ ನೋಡಕ್ಕೆ ಅಂತ ಬಂದೆ. ಬರ್ಬೋದು ಹೆಂಗ್ ಜೇಮರೇ?
3: ತೋಟ ನೋಡಕ್ ಯಾರು ಬೇಡ ಅಂತಾರ? ಅದ್ರಲ್ಲಿ ಗಂಟು ಕಳ್ಕೊಳಕ್ ಏನವ ಐತೆ?
0: ಹಂಗಲ್ಲ ಶಿವಣ್ಣ, ಕೆಲವರು ತಮ್ಮ ತೋಟ ಹೊಲ ನೋಡಿ ಬೇರೆಯವರು ಕಲೀಲಿ ಅಂತಾರೆ, ಮತ್ತೆ ಕೆಲವರು ಯಾರಿಗೂ ತಿಳಿಸೋಕೆ ಇಷ್ಟಪಡಲ್ಲ.
2: ಏ ಸುಮ್ ಸುಮ್ನೆ ತೋಟ ನೋಡಕ್ಕೆ ಅಂತ ಬಂದು ಕಿಡಿಗೇಡಿತನ ಟೈಮ್ ಪಾಸ್ ಮಾಡ್ತಾನೆ ಇರ್ತಾರೆ.
0: ಅದು ಕೂಡ ನಿಜನೇ ಬಿಡಿ, ಅವರಿಗೆ ಬೇಜಾರ್ ಕಳಿಯೋಕೆ ಇದೊಂದು ಮಾರ್ಗ ಅಷ್ಟೇಯ.
2: ಮೊದಲು ಈ ಸೇಬು ಅಂತೀನಿ. ಇಡೀ ತೋಟ ಓಡಾಡ್ತಾ ಅದೇನು ನೋಡ್ತಿರೋ ಅದೇನು ಕೇಳ್ತಿರೋ ಕೇಳುವಿರಂತೆ.
3: ಅಬ್ಬಬ್ಬಬ್ಬಬ್ಬ, ಇದೇನವ ಇದು ಸೇಬಣ್ಣು? ಈ ನಾಡಿಸಿ ಈಗೈತೆ? ನಮ್ಮೂರಲ್ಲಿ ಇಂಥ ಹಣ್ಣು ಬೆಳೆದಿರೋದು ನಮಗೆ ಗೊತ್ತಿಲ್ಲ ಬಿಡು.
0: ಈ ಜಮೀನು ಎಷ್ಟೆಕರೆ ಐತೆ ಜಯಕ್ಕ?
2: ನನ್ನ ಹತ್ರ ಇರೋದು 2 ಎಕರೆ ಅಷ್ಟೇ ಗೌರಮ್ಮ.
0: ಅದರಲ್ಲಿ ಏನೇನು ಮಾಡಿದ್ದೀರಾ? ಹೋಗ್ತಾ ನೋಡೋಣ ಬನ್ನಿ.
3: ಇದೆಂತ ಗಿಡ ಜಯಮ್ಮ? ಓಹ್, ಮೂಸಂಬಿ ಗಿಡ. ಅಬ್ಬಬ್ಬಬ್ಬ, ಇದನ್ನು ಕೂಡ ಹಾಕಿದೀಯಾ?
0: ಇಲ್ಲಿ ನೋಡಪ್ಪ, ಕಿತ್ತಲೆ ಗಿಡ. ಆಗೋ ಅಲ್ಲಿ ಸಪೋಟೋ ಸೀಬೆ, ಇದೆಂತದು?
2: ಇದು ಅಂಜೂರ ದಂಡು ಕಣವ, ಒಳ್ಳೆ ಪೌಷ್ಟಿಕವಾಗಿರುತ್ತೆ. ನಾನು ಮೊದಲು ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾ ಕಾಸು ದುಡಿತಿದ್ದೆ. ನಮ್ಮ ಮನೆಯವರು ಇದ್ದೆ 2 ಎಕರೆ ಹೊಲದಲ್ಲಿ ಮಳೆಗಾಲದಲ್ಲಿ ಏನೋ ಒಂದಿಷ್ಟು ಬೆಳೀತಿದ್ರು. ಇದು ನೋಡಿ, ಬೆಣ್ಣೆ ಹಣ್ಣು ಅಂತ.
0: ಇದರ ಒಂದು ಕಪ್ ಜ್ಯೂಸ್ಗೆ 100 ರೂಪಾಯಿ ಅಂತಾರೆ. ಇದು ಎಂಥ ಮಾವಿನ ಮರ?
3: ಇದು ನಾಟಿ ಮಾವು ಕಣವ, ತಿಂತಾ ಇದ್ರೆ ಒಳ್ಳೆ ಜೇನುತುಪ್ಪ ತಿಂದಂಗಾಗತ್ತೆ. ಹೆಂಗಾರು ಆಗಲಿ, ಸ್ವಲ್ಪ ಕಮ್ಮಿನೇ ತಿನ್ನಿ, ನಿಮ್ಮ ಮೊಟ್ಟೆ ದೃಷ್ಟಿಯಿಂದ ಸ್ವಲ್ಪ ಒಳ್ಳೇದದು.
0: ಅಲ್ಲ ಜಯಮ್ಮ, ದೊಡ್ಡದೋ ಸಣ್ಣದೋ ಆರಾಮಾಗಿ ಪೇಟೆ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ, ಅದು ಬಿಟ್ಟು ಇದ್ಯಾಕೆ ಬೇಸಾಯದ ಕೆಲಸಕ್ಕೆ ಬಂದೆ?
2: ನಾನು ಹಂಗೆ ಅಂದ್ಕೊಂಡು ಆರಾಮಾಗಿ ಇದ್ದೆ. ಆದರೆ ಅಲ್ಲಿ ಇಲ್ಲಿ ಕೆಲವು ಜನ ರೈತರು ಧೈರ್ಯವಾಗಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ತಮ್ಮದೇ ಆದ ಬೇರೆ ದಾರಿನೇ ನಿರ್ಮಿಸ್ಕೊಂತ ಇದ್ರು.
0: ಹೌದು ಜಯಮರೇ, ಇತ್ತೀಚೆಗೆ ಅನೇಕ ಜನ ಏನೇನೋ ಬೆಳೆದು ನಿಂತ ನೀರಾಗಿದ್ದ ಕೃಷಿಗೆ ಹೊಸ ಬಾಹ್ಯ ಬರಿತಿದ್ದಾರೆ.
3: ನಾನು ಹಿಂಗೆ ಮಾಡಕ್ಕೆ ಹೋಗಿ ಇರೋ 2 ಎಕರೆಗೆ ಬೋರ್ ಹಾಕ್ಸಿ 100,000 ರೂಪಾಯಿ ಖರ್ಚು ಮಾಡಿ ಬಾಳೆ ಹಾಕಿದೆ.
0: ಬೆಳೆ ಚೆನ್ನಾಗಿ ಬಂದಿರಬೇಕು.
2: ಬೋರ್ದೆ ಇರುತ್ತೆ ಗೌರಮ್ಮ, ಹೊಸ ಉತ್ಸಾಹದಲ್ಲಿ ಒಳ್ಳೆ ಗೊಬ್ಬರ ನೀರು ಕೊಟ್ಟೆ ಬೆಳೆದೆ.
0: ಹೌದಾ ಶಿವಣ್ಣರೇ?
3: ಅದೇನೋ ನಿಜ, ಮೈ ಬಗ್ಸಿ ರಟ್ಟೆ ಮುರಿದು ಬದುಕು ಮಾಡಿ ಬೆಳೆದೆ. ಬೆಳೆ ಏನೋ ಚೆನ್ನಾಗಿ ಬಂತು, ಆದರೆ ಒಂದೇ ಒಂದು ನಿಮಿಷದ ಗಾಳಿ ನನ್ನ ಇಡೀ ತೋಟನ ಸರ್ವ ನಾಶ ಮಾಡಿ ಬಿಡ್ತು ಕಣ್ರವ್ವ. ಈಗ ಮೈ ತುಂಬ ಸಾಲ, ಹೆಂಗ್ ತೀರಿಸ್ತೇನೋ ಏನೋ.
0: ಹಿಂಗಾದ್ರೆ ಏನ್ ಮಾಡೋದು? ಕಷ್ಟಪಟ್ಟರು ಸುಖವಿಲ್ಲ ಅನ್ನಂಗಾತಲ್ಲ, ಇದಕ್ಕೇನು ಪರಿಹಾರ?
2: ಹಂಗ ನೋಡಿದ್ರೆ ಬರೀ ಒಂದು ಬೆಳೆ ಮಾಡಿ ಅದನ್ನ ನಂಬ್ಕೊಂಡು ಕೂತ್ಕೊಳ್ಳೋದು ಅಷ್ಟು ಬುದ್ಧಿವಂತಿಕೆ ಅಲ್ಲ.
0: ಅದ್ರ ಜೊತೆಗೆ ಬೇರೆ ಏನಾರ ಕೂಲಿನಾಲಿ ಮಾಡಬೇಕು ಅಂತನಾ?
3: ಅದಕ್ಕೆಲ್ಲ ಎಲ್ಲಿ ಸಮಯ ಐತೆ ಬಿಡವು, ನಮ್ಮ ಜಮೀನು ಕೆಲಸವೇ ಆಗುತ್ತೆ, ಇನ್ನು ಕೂಲಿನಾಲಿ ಮಾಡೋದೆಲ್ಲಿ?
0: 24 ಗಂಟೆನೂ 2 ಎಕರೆ ಜಮೀನಲ್ಲಿ ಏನ್ ಕೆಲಸ ಮಾಡ್ತಿದ್ಯಪ್ಪ? ನೀನೊಬ್ಬ ಕಳನಿಗೊಂದು ಪಿಳ್ಳೆನೆವ.
2: ಅದೇನು ಇಲ್ಲ ಗೌರಮ್ಮ, ಆಳು ಕಾಳು ಇಲ್ಲದೆ ಗಂಡ ಹೆಂಡ್ರು ಇಬ್ಬರೂ ದುಡಿದು ಆದರೆ ಕೆಲಸ ಇದ್ದೇ ಇರುತ್ತೆ. ಆದರೆ ನಾನು ಹೇಳಿದ್ದು ಕೂಲಿ ಮಾಡು ಅಂತಲ್ಲ, ನಾ ಮಾಡೋ ಕೃಷಿಯಲ್ಲೇ ಬದಲಾವಣೆ ಮಾಡ್ಕೋಬೇಕು ಅಂತ.
0: ಅದು ಹೆಂಗೆ ಅಂತ ಹೇಳಿ, ಅದನ್ನು ತಿಳ್ಕೊಳಕ್ಕೆ ಅಂತಲೇ ನಾವು ಬಂದಿರೋದು.
3: ಏನು ಬದಲಾವಣೆನೋ ಏನೋ.
0: ಅದೇನು ಹೇಳ್ತಾರೆ, ಸ್ವಲ್ಪ ಸಮಾಧಾನವಾಗಿರು ತಂದೆ, ಯಾಕೆ ಹಿಂಗಾಡ್ತೀಯ?
2: ಅದಕ್ಕೆ ಸಮಗ್ರ ಕೃಷಿಯಲ್ಲಿ ಪರಿಹಾರ ಐತೆ. ಇದನ್ನು ಅಳವಡಿಸ್ಕೊಂಡು ಕೃಷಿ ಅನ್ನೋದನ್ನು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಕೈ ತುಂಬ ದುಡ್ಡು ಕೂಡ ಆಡುತ್ತೆ.
0: ಸಮಗ್ರ ಕೃಷಿ ಅಂದರೆ ಏನು ಜಯಮರೇ ಅದು?
3: ಅಯ್ಯಯ್ಯೋ, ಅದು ಏನು ದೊಡ್ಡ ವಿಷಯ ಅಂತೀನಿ, ಕೃಷಿನ ಸಮಗ್ರವಾಗಿ ಮಾಡೋದು ಅಷ್ಟೇಯ.
0: ತಲೆಯಲ್ಲಿ 3 ಕಾಸಿನ ಬುದ್ಧಿ ಇಲ್ಲ ಅಂದರೂ ಕೂಡ ಏನು

0: ಮೇಲೆ ನೀನು ಒಬ್ಬ ತಿಳುವಳಿಕೆ ಅಸ್ತ ಅನ್ನಂಗೆ ಜನಗಳನ್ನ ನಂಬಿಸಿ ಬಿಡ್ತೀಯಪ್ಪ. ನಿನ್ ಮುಂದೆ ಜೊತೆಲಿದ್ದವರು ಸುಮಾರು ಅನ್ನಂಗೆ ಫೋಸ್ ಕೊಟ್ಟು ಬಿಡ್ತೀಯ.
1: ಇರ್ಲಿ ಬಿಡು ಗೌರಮ್ಮ, ಸಮಗ್ರ ಕೃಷಿ ಅಂದ್ರೆ ಕೃಷಿಯಲ್ಲಿ ಏನೇನ್ ಮಾಡಲು ಸಾಧ್ಯವಿದೆಯೋ ಅದೆಲ್ಲವನ್ನು ಮಾಡೋದು ಅಂತ. ಈಗ ಶಿವಣ್ಣ 2 ಎಕರೆ ತುಂಬ ಬಾಳೆ ಒಂದನ್ನೇ ಬೆಳೆಯೋ ಬದಲು ಬೇರೆ ಬೇರೆ ಬೆಳೆಗಳನ್ನ ಸೇರಿಸ್ಕೊಂಡಿದ್ರೆ ಎಲ್ಲ ಬೆಳೆನೂ ಕಳ್ಕೊಳ್ಳೋದಾದ್ರೂ ತಪ್ಪಿಸ್ಕೊಳ್ಬಹುದಾಗಿತ್ತಾ?
0: ಆದ್ರೆ ಬಾಳೆ ಒಳಗೆ ಬೇರೇನು ಬೆಳೆಯಕ್ಕಾಗುತ್ತಾ?
2: ಅದೇಯಪ್ಪ, ಅದ್ರಲ್ಲಿ ಮತ್ತೇನ್ ಬೆಳೆದೀಯಾ?
0: ಸ್ವಲ್ಪ ಬಾಳೆ, ಇನ್ನೊಂದ್ ಸ್ವಲ್ಪ ಬೇರೆ ಬೆಳೆ, ಹಿಂಗೆ ಅಲ್ವಾ ಜಯಕ್ಕ?
1: ಸರಿಯಾಗಿ ಹೇಳ್ದೆ. ನಮ್ ಜಮೀನಿನಲ್ಲಿ ಬೆಳೆ ವೈವಿಧ್ಯತೆ ಇರೋ ತರ ನೋಡ್ಕೋಬೇಕು. ಈಗ ನಾನ್ ಮಾಡಿರೋದ್ ನೋಡು, ನನ್ ಜಮೀನಿನ ಸುತ್ತ 40 ತೆಂಗಿನ ಮರ ಬೆಳೆಸ್ಕೊಂಡಿದೀನಿ.
0: ಈ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತೀನಿ. ಒಂದೊಂದ್ ಬುಡನು ಕೈಲಿ ತಬ್ಬಕ್ಕೆ ಆಗಲ್ಲ.
2: ಮ್ಯಾಲೆ ತಲೆ ನೋಡವ್ವ, ಎಷ್ಟು ಅಡ್ಕೊಂಡೈತೆ. ಒಂದೊಂದ್ರಲ್ಲೂ ಗೊನೆ ತುಂಬಿ ತುಳುಕ್ತಾ ಇದ್ದಾವೆ. ಇಂಥ ತೋಟ ಎಲ್ಲೂ ನೋಡ್ಲಿಲ್ಲ ಬಿಡು.
0: ನೀನೆಲ್ಲಿಗೆ ಹೋಗಿದ್ಯಾ ನೋಡಕ್ಕೆ? ಅಲ್ಲ, ಒಂದೊಂದು ಗೊನೆಲು 30-40 ಕಾಯಿ.
1: ಏ, ಒಂದ್ ಎಳ್ನೀರ್ ಕುಡಿಯಕ್ಕಾಗಲ್ಲ. ಎಲ್ಲಿಂದ್ರಲ್ಲಿ ಕೈಗೆ ಸಿಕ್ತ ನೋಡ್ ಶಿವಣ್ಣ, ಎಳ್ನೀರ್ ಕೀಳು ಕುಡಿಯೋಣ.
0: 50 ರೂಪಾಯಿ ಕೊಟ್ರು ಈ ತರದ ಎಳ್ನೀರು ಎಲ್ಲೂ ಸಿಕ್ಕಲ್ಲ. ಒಳ್ಳೆ ಅಮೃತ ಕುಡ್ದಂಗಾಗುತ್ ನೋಡವ.
2: ಕಾಯಿ ನೋಡ್ದ ಗೌರಮ್ಮ, ಎಷ್ಟು ದಪ್ಪ ಇದಾವೆ. ಕೈನಲ್ಲಿ ಒಂದ್ ಕಾಯಿ ಹಿಡ್ಕೊಂಡು ಎತ್ತಕ್ಕಾಗಲ್ಲ.
0: ಒಂದ್ ಕಾಯಿ ಓಳಲ್ಲಿ 1/2 ಓಳ ಹಾಕಿದ್ರೆ ಸಾಕು, ಅಡಿಗೆ ತಿಂಡಿ ಎಲ್ಲ ಆಗುತ್ತೆ.
1: ಕೊಬ್ಬರಿ 1,000 ಕಾಯಿಗೆ 170 ಕೆಜಿ ಬರುತ್ತೆ. 40 ಮರಕ್ಕೆ ಕಮ್ಮಿ ಅಂದ್ರು 4,000 ಕಾಯಿ ಸಿಗುತ್ತೆ.
0: ಹತ್ರ 7 ಕ್ವಿಂಟಾಲಿಗೆ ಕೊಬ್ಬರಿ ಆಯ್ತು. ಇವತ್ತಿನ ರೇಟಿಗೆ ಸುಮಾರು 1,00,000 ಜಾಸ್ತಿ ಆಯ್ತು. ಚಿಪ್ಪೆ 20,000 ರೂಪಾಯಿ ಆಗುತ್ತಂತೆ.
2: ಅಡಿಕೆ ಮರ 400 ಇದ್ದಾವ?
0: ಇದ್ದಾವು 7. 400 ಮರ ಇದ್ರೂ 800 ಮರದ ಇಳುವರಿ ಕಾಣುತ್ತೆ.
1: ಸದ್ಯಕ್ಕಂತೂ ಅಡಿಕೆಗೆ ಬಂಗಾರದ ಬೆಲೆ ಐತೆ. ನಮ್ ತೋಟದಲ್ಲಿ ಇಳುವರಿನೂ ತುಂಬಾ ಚೆನ್ನಾಗೈತಿ.
0: ಇವತ್ತು ಅಡಿಕೆ ತೋಟ ಇದ್ದವರೇ ಶ್ರೀಮಂತರು, ಲಕ್ಷಗಳಿಗಂತೂ ಲೆಕ್ಕನೇ ಇಲ್ಲ.
2: ಅದೆಂತದ್ದು ಚೇಣಿ ಅಂತ ಗುತ್ತಿಗೆ ಕೊಡ್ತಾರಂತಲ್ಲ, ಎಕರೆಗೆ 3-5 ಲಕ್ಷ ಹಿಂಗೆಲ್ಲ ಕೊಡ್ತಾರಂತೆ.
0: ಆ ತೋಟದ ಇಳುವರಿ ಎಷ್ಟು ಅನ್ನೋದ್ರ ಮೇಲೆ ದರ ನಿಗದಿ ಆಗುತ್ತೆ ಅಲ್ವಾ ಜಯಕ್ಕ?
1: ಹೌದು ಗೌರಮ್ಮ. ಮನೆಯಲ್ಲಿ ಹೆಚ್ಚು ಜನ ಇಲ್ಲದೆ ಇರೋರು, ಆಳು ಕಾಳು ಸಿಕ್ಕಲ್ಲ ಅನ್ನೋರು, ಬೇರೆ ಕೆಲಸದಲ್ಲಿರೋರು, ಹಿಂಗೆ ತುಂಬ ಜನ ವ್ಯಾಪಾರಸ್ಥರಿಗೆ ಗುತ್ತಿಗೆ ಕೊಟ್ಬಿಡ್ತಾರೆ.
0: ನಿಮಗೆ ಅಡಿಕೆಯಿಂದ 5-6 ಲಕ್ಷ ಹಣ ಸಿಗ್ಬಹುದಾ?
2: 5 ಸಿಕ್ಕುತ್ತೆ, 10 ಸಿಕ್ಕುತ್ತೆ, ಧಾರಣೆ ಮೇಲೆ ದುಡ್ಡು ನಿರ್ಧಾರ ಆಗುತ್ತೆ.
0: 1 ಕ್ವಿಂಟಾಲ್ ಹಸಿ ಅಡಿಕೆಗೆ ಎಷ್ಟು ಕೆಜಿ ಒಣ ಅಡಿಕೆ ಸಿಕ್ಕುತ್ತೆ ಅಂತ ನೋಡ್ತಾರೆ.
1: ತೋಟದ ಆರೋಗ್ಯ ಚೆನ್ನಾಗಿದ್ರೆ ಗುಣಮಟ್ಟದ ಫಸಲು ಬರುತ್ತೆ. ನಾವೇ ಅಡಿಕೆ ಕಿತ್ತು ಬೇಯಿಸಿ ಮಾರ್ತೀವಿ,
0: ಹಿಂಗಾಗಿ ದುಡ್ಡು ಜಾಸ್ತಿ ಸಿಕ್ಕುತ್ತೆ. ನಿಮ್ಮ ಅಡಿಕೆಗೆ ತುಂಬ ಬೇಡಿಕೆ ಅಂತ ಹೇಳಿದ್ರು. ಇವೆಂತ ಗಿಡ ಜಯಮರೆ?
2: ಇದು ಅದೇ ಕಣವ, ಏನೋ ಅಂತ ಕರೀತಾರೆ, ಒಟ್ಟೆಲ್ಲ ಐತೆ ಬಾಯಿಗೆ ಬರ್ತಾ ಇಲ್ಲ.
0: ಸರಿ, ಅದು ನಿನ್ ಮೆದುಳಿಗೋಗಿ ಬಾಯಿಗೆ ಬರೋ ಅಷ್ಟೊತ್ತಿಗೆ ಬೈಗಾಗಿ ಬೆಳಕರಿಯುತ್ತೆ. ಇದು ಚಾಕ್ಲೇಟ್ ಗಿಡ ಅಲ್ವಾ?
1: ಹ್ಞೂ ಕಣವ, ಇದನ್ನ ಕೋಕೋ ಗಿಡ ಅಂತಾರೆ. ನಮ್ಮ ತೋಟದಲ್ಲಿ 9 ಕಾಲ ಒಳ್ಳೆ ಸೊಪ್ಪು ಕೊಡುತ್ತೆ, ಇಲ್ಲೇ ಗೊಬ್ಬರ ಉತ್ಪತ್ತಿ ಮಾಡುತ್ತೆ. 200 ಗಿಡ ಇದೆ.
0: ಬರೀ ಗೊಬ್ಬರಕ್ಕೆ ಮಾತ್ರ ಬೆಳ್ಕೊಂಡಿದ್ದೀರಾ?
2: ಇದರಲ್ಲಿ ಬೀಜ ಕೂಡ ಸಿಕ್ಕುತ್ತೆ ಕಣಮ್ಮ, ಒಣಗಿಸಿ ಮಾರ್ತಾರೆ, ಒಂಥರ ಕಾಫಿ ಬೀಜ ಇದ್ದಂಗೆ ಇರುತ್ತೆ.
0: ಕೆಜಿ 100 ರೂಪಾಯಿ ಇರುತ್ತಾ ಜಯಕ್ಕ?
1: ಈಗ ಬೆಲೆ ಜಾಸ್ತಿ ಆಗೈತಿ. ಒಣ ಬೀಜಕ್ಕೆ 700-800 ಆಗೈತಿ. 200 ಗಿಡ ಇದಾವೆ, ಇದ್ರಲ್ಲೇನು 100,000 ರೂಪಾಯಿಗೇನು ಮೋಸ ಇಲ್ಲ.
0: ಅದೇನ್ ಬಾಳೆ ಗಿಡನ ಹಂಗೆ ಒಟ್ಟಿಗೆ ಬಿಟ್ಟಿದ್ದೀರಲ್ಲ?
2: ನಮ್ ಬಾಳೆ ತೋಟ ಹಿಂಗಿರ್ಲಿಲ್ಲ ಬಿಡು, ಒಳ್ಳೆ ಕನ್ನಡಿ ಇದ್ದಂಗಿತ್ತು. ಇವೇ ನಿಂಗೆ ಒಂದಂತ 5-6 ಗಿಡ ಇದಾವೆ.
0: ಹಿಂಗೆ ಒಟ್ಟೊಟ್ಟಿಗೆ ಇದ್ರೆ ಗೊನೆ ಸರಿಯಾಗಿ ಬರುತ್ತಾ? ಗಿಡ ಒಯ್ನಾಗ್ತವ?
1: ಇದನ್ನ ಗುಂಪು ಬಾಳೆ ಅಂತಾರೆ. ಇದಕ್ಕಾಗಿ ನಾವು ಏನು ಖರ್ಚು ಮಾಡಲ್ಲ. ಅದರಿಂದನೇ ತೋಟಕ್ಕೆ ಪೊಟಾಶ್ ಸಿಗುತ್ತೆ. 15 ಅಡಿಗೊಂದು ಗುಂಪು ಬಾಳೆ ಐತೆ. ವಾರ ವಾರ ಗೊನೆ ಬರುತ್ತಾನೇ ಇರುತ್ತೆ. ಖರ್ಚಿಲ್ಲದ ಬೆಳೆ, ಮನೆ ಬಾಳಿಕೆಗೆ ಹಣ್ಣು ಸಿಗುತ್ತೆ, ಕೈ ಖರ್ಚಿಗೆ ದುಡ್ಡು ಸಿಗುತ್ತೆ.
0: ಅಡಿಕೆ ಮರದ ಬುಡದಲ್ಲಿ ಹಾಕಿರೋ ಬಳ್ಳಿ ಎಂತದ್ದು ಅದು?
2: ಅಯ್ಯಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ಎಲೆ ಬಳ್ಳಿ ಅದು, ಇಳೆದೆಲೆ.
0: ಹೂ, ಇಳೆದೆಲೆ ಅದು ಮೆಣಸಿನ ಬಳ್ಳಿ.

0: ಅಪ್ಪ ಅಲ್ಲ ಅಲ್ವಾ ಜಯಕ್ಕ, ಇದೆಂತವು ಇಷ್ಟೊಂದು ದೂರಕ್ಕೊಂದೊಂದು ಹಾಕಿದ್ದೀರಾ?
1: ನೀನ್ ಹೇಳ್ದಂಗೆ ಇದು ಕರಿಮೆಣಸಿನ ಬಳ್ಳಿ. ಪ್ರತಿಯೊಂದು ಅಡಿಕೆ ಮರಕ್ಕೂ ಒಪ್ಸಿದ್ದೀನಿ. ಒಂದೊಂದು ಬಳ್ಳಿಗೂ 1,000 ರೂಪಾಯಿ ಸಿಗುತ್ತೆ. ನೀವು ಕೇಳಿದ್ದು ಜಾಯಿಕಾಯಿ ಗಿಡ ಕಣವ, ಇತ್ತೀಚೆಗೆ ಹಾಕಿದ್ದು.
2: ಇದೆಂಥದೋ ಏನೋ, ಗೆಡ್ಡೆ ಗೆಣಸು ಅರಿಶಿಣ ಶುಂಠಿ ಎಲ್ಲ ಐತೆ.
3: ಯಾಕೋ ಇದೆಲ್ಲ ತುಂಬ ಹತ್ರ ಆತೇನಪ್ಪ. ಹಿಂಗಾದ್ರೆ ಸೊಪ್ಪು ಬರ್ಬೋದು, ಬೆಳೆ ಬಂದೋದೋ ಇಲ್ವಪ್ಪ.
0: ನಿನ್ನ ಮಾತು ಕೂಡ ತಗೊಳ್ಳೋದೇ ಐತೆ ಶಿವಣ್ಣ. ಏನಂತೀಯ ಜಯಕ್ಕ?
1: ನೀವು ಹೇಳ್ದಂಗೆ ದಟ್ಟವಾಗಿದೆ ನಿಜ. ಆದರೆ ಯಾವುದಕ್ಕೆ ಎಷ್ಟು ಬಿಸಿಲು ಬೇಕು, ಒಂದಕ್ಕೊಂದು ಪೂರಕವಾದ ಬೆಳೆಗಳು ಯಾವುದು ಅನ್ನೋದನ್ನು ತಿಳಿದು ಬೆಳೆ ಮಾಡಿದರೆ ತೊಂದರೆ ಆಗಲ್ಲ.
2: ಬೆಳೆ ಸಂಯೋಜನೆ ಮಾಡೋದು ಮುಖ್ಯ ಅನ್ನಿ. ಹೆಚ್ಚು ಬಿಸಿಲು ಬಯಸೋದು ದೊಡ್ಡ ಮರ. ಅದರ ಕೆಳಗೆ ಸ್ವಲ್ಪ ಬಿಸಿಲು ಕೇಳೋ ಮತ್ತೊಂದು ಬೆಳೆ ಮಾಡಬೇಕು.
3: ಅದ್ರ ಕೆಳಗೆ ಇನ್ನೂ ಕಮ್ಮಿ ಬಿಸಿಲಿಗೆ ಬರೋ ಗಿಡ ಹಾಕದ?
0: ಆಮೇಲೆ ನೆರಳಲ್ಲಿ ಸಮೃದ್ಧವಾಗಿ ಬರೋ ಬೆಳೆ ಹಾಕಬೇಕು. ಇದೊಂಥರ ಕೂಡು ಕುಟುಂಬ ಇದ್ದಂಗೆ. ಅಜ್ಜ ಅಜ್ಜಿ ಅಪ್ಪ ಅವ್ವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದೇ ಮನೇಲಿದ್ದು ಹೊಂದ್ಕೊಂಡು ಹೋಗ್ತಾರಲ್ಲ ಹಂಗೆ.
1: ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡಿದೆ ಗೌರಮ್ಮ, ನಂಗೆ ಗೊತ್ತೇ ಇರಲಿಲ್ಲ. ಇದು ಎಲ್ಲರೂ ಆ ಕಡೆ ನೋಡ್ರಿ, ಅದು ಕೃಷಿ ಹೊಂಡ. ನಮ್ಮ ಜಮೀನಿನಲ್ಲಿ ಎಷ್ಟು ಮಳೆ ನೀರು ಬಂದರೂ ಎಲ್ಲ ತಾನೇ ಕುಡಿಯುತ್ತೆ. ಭೂಮಿ ತುಂಬ ಎರೆಹುಳುಗಳು ಬೇಸಾಯ ಮಾಡಿ ನೆಲವನ್ನು ಮೃದುವಾಗಿ ಮಾಡ್ತವೆ. ನೀರೆಲ್ಲ ಅದರಲ್ಲೆಲ್ಲ ಬಸ್ತೋಗುತ್ತೆ. ಅಷ್ಟಾಗಿಯೂ ಕೂಡ ಏನಾದರೂ ಉಳಿದ್ರೆ ಈ ಹೊಂಡಕ್ಕೆ ಸೇರುತ್ತೆ. ಮಳೆ ಕೊಯ್ಲು ನೀರು ಕೊಯ್ಲು ಎಲ್ಲ ಮಾಡಿದ್ದೀನಿ.
2: ಅಷ್ಟೇ ಯಾಕೆ, ಬಿಸಿಲು ಕೊಯ್ಲು ಕೂಡ ಮಾಡಿದ್ದೀರಲ್ಲ. ಬಿಸಿಲನ್ನ ಸಮರ್ಥವಾಗಿ ಬಳಸಿದ್ದೀರಾ? ಹಸು ಕರು ಹಕ್ಕಿ ಎರೆಹುಳು ಕಣ್ಣಿಗೆ ಕಾಣದ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇವೆಲ್ಲ ಇದ್ದಾವೆ ಇಲ್ಲಿ.
3: ಏನೇ ಆಗಲಿ, ತೋಟನ ಭಾರಿ ಚೆನ್ನಾಗಿ ಬೆಳೆಸಿದೆ ಬಿಡ್ತಾಯಿ. ಪ್ರಾಣಿ ಪಕ್ಷಿಗಳಿಗಾಗಿ ಕೂಡ ಹಣ್ಣು ಹಂಪಲು ಬಿಟ್ಟಿದೆಯಲ್ಲ, ಎಷ್ಟೊಂದು ಒಳ್ಳೆ ಮನಸ್ಸವ ನಿಂದು.
0: ನೀನು ಪುಣ್ಯ ಮಾಡಿದ್ದೆ ಜಯಕ್ಕ, ಶಿವಣ್ಣನ ಬಾಯಲ್ಲಿ ಇಷ್ಟು ಒಳ್ಳೆ ಮಾತು ಕೇಳಕ್ಕೆ. ವರ್ಷಕ್ಕೆ ಒಟ್ಟು ಎಷ್ಟು ಆದಾಯ ಬರ್ಬೋದು?
1: ಬಂತು ಒಂದು 10-15 ಲಕ್ಷ. ಎಷ್ಟು ಬಂದರೂ ಲಾಭನೇ. ತೋಟಕ್ಕೆ ಬೇಸಾಯ ಮಾಡಲ್ಲ, ಅಂಗಡಿಯಿಂದ ಗೊಬ್ಬರ ಗಿಬ್ರ ನಾನು ತಂದು ಹಾಕಕ್ಕೆ ಹೋಗಲ್ಲ.
2: ಪೂರ್ತಿ ಜಮೀನು ಹಿಂಗೆ ಮಾಡಿದ್ದೀರಾ?
3: ಮತ್ತೆ ಈ ನಾಡೆ ಆದಾಯ ಐತೆ ಅಂದರೆ ಬಿಟ್ಬಿಡ್ತಾರಾ?
0: ಇದು ಎಷ್ಟೆಕ್ರೆ ಜಯಕ್ಕ?
1: ಬರೀ ದುಡ್ಡಿನ ಬೆಳೆ ಮಾಡಿದರೆ ಹೊಟ್ಟೆಗೆ ಒಯ್ನಾದ ಆಹಾರ ಬೇಡವಾ? 1 ಎಕರೆಯಲ್ಲಿ ಈ ತೋಟ, 1 ಎಕರೆಯಲ್ಲಿ ಕಾಳು ಕಡ್ಡಿ ಬೆಳೆಯೋಕ್ಕೆ ಅಂತ ಬೆಳೆಸ್ತೀನಿ. ಅದರಲ್ಲೇ ಒಂದು ಮೂಲೆಯಲ್ಲಿ ಸ್ವಲ್ಪ ಕಾಡು ಬೆಳೆಸಿದ್ದೀನಿ. ಪರಿಸರ ಉಳಿಸ್ಬೇಕಲ್ಲ, ಏನೋ ಅಳಿಲ್ ಭಕ್ತಿ ಮಳಲ್ ಸೇವೆ.
2: ನಾನು ಹೊಸದಾಗಿ ಕೃಷಿ ಮಾಡೋಕೆ ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆ ನಿಮ್ಮ ತೋಟ ನೋಡೋಕೆ ಅಂತ ಬಂದೆ. ಬಂದಿದ್ದಕ್ಕೆ ಸಾರ್ಥಕ ಆತು ಬಿಡು.
3: ಏನೋ ಬಿಡವ್ವ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತುಂದಂಗೆ ನಿಮ್ಮ ಜೊತೆಗೆ ನಾವು ಬಂದಿದ್ದು ಒಳ್ಳೆ ಲಾಭ ಆತು. ಊರಲ್ಲಿದ್ದರು ನೋಡಿಲ್ಲ, ಏ ಬರೀ ಹೊಟ್ಟೆ ಕಿಚ್ಚು ಮಾಡಿದ್ದೆ ಆತು.
0: ನಮ್ಮೂರಲ್ಲಿರೋ ಪ್ರತಿಭೆಗಳು ನಮ್ಮ ಕಣ್ಣಿಗೆ ಬೀಳಲ್ಲ. ಗೊತ್ತಿದ್ರು ಕೂಡ ಹಸೂಯೆ ಹಿಂಗೆ ಏನೇನೋ ಕಾರಣಕ್ಕೆ ಅಸಡ್ಡೆ ಮಾಡ್ತೀವಿ. ಹಿಂಗಾದ್ರೆ ಹಳ್ಳಿಗಳು ಉದ್ಧಾರ ಆದಂಗೆ ಅಂತೀನಿ.
1: ಮೀರ್ಬೇಕವ್ವ ಮೀರ್ಬೇಕು. ಇದನ್ನೆಲ್ಲ ಮೀರಿದ್ರೆ ಮಾತ್ರ ಏನಾರ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನೇನು ಬಾರಿ ಮಾಡಿದ್ದೀನಿ ಅಂತಲ್ಲ, ನನಗಿಂತ ಸಾಧನೆ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ.
2: ಆದರೂ ನಿಮ್ಮ ಪ್ರಯತ್ನ ಏನು ಕಮ್ಮಿ ಅಲ್ಲ ಬಿಡಿ. ನಾನು ಹಿಂಗೆ ಮಾಡ್ಬೋದ ಜಯಮರೆ?
3: ಮತ್ತೇನು ಕೇಳೋದು, ನಾನು ಇದನ್ನೇ ಮಾಡ್ತೀನಿ ಕಣವ್ವ. ಸಾಲಕ್ಕೆದ್ರಿ ಏನಾದ್ರು ಮಾಡ್ಕೊಂಡು ಸಾಯಾನ ಅಂದ್ಕೊಂಡಿದ್ದೆ. ಇನ್ನೆದರಲ್ಲ ಬಿಡು, ಅದು ಯಾರು ಬರ್ತಾರೆ ಬರಲಿ ಮನೆ ಬಾಗಿಲಿಗೆ. ಸಮಗ್ರ ಕೃಷಿ ಮಾಡಿದರೆ ಸುರಕ್ಷಿತವಾಗಿರ್ಬೋದು.
0: ಆದರೆ ಎಲ್ಲ ಕಾಲಕ್ಕೂ ಒಂದೇ ಬೆಲೆ ಇರಲ್ಲ. ಹಿಂದೆಲ್ಲ ಕಾಫಿ ಬೆಳೆಗೆ ಬೆಳೆದವರು ಶ್ರೀಮಂತರಾಗಿದ್ರು, ಮುದ್ದೆ ಅದರ ಬೆಲೆ ಬಿದ್ದೋಯ್ತು. ಈಗ ಮತ್ತೆ ಬಂದೈತೆ, ಹಿಂಗೆ ಏರುಪೇರು ಇದ್ದೇ ಇರುತ್ತೆ. ಈಗ ಅಡಿಕೆಗೆ ಬೆಲೆ ಐತೆ, ಮುಂದೆಂಗೋ ಏನೋ, ಇದೆಲ್ಲ ಗೊತ್ತಿರಬೇಕು.
1: ಅದಕ್ಕೆ ಅಲ್ವಾ, 10-6 ಬೆಳೆ ಮಾಡು, ಒಂದಲ್ಲ ಒಂದು ನಮ್ಮ ಕೈ ಹಿಡಿದು ನಮ್ಮನ್ನ ಉಳಿಸುತ್ತೆ. ಹಂಗಂತ ನಾನು ಹಾಕಿದ ಬೆಳೆನೇ ಹಾಕ್ಬೇಕು ಅಂತ ಇಲ್ಲ. ನಿಮ್ಮ ನೆಲ ಅನುಕೂಲ, ಮಾರುಕಟ್ಟೆ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ, ವಾತಾವರಣ ಇದನ್ನೆಲ್ಲ ತಿಳ್ಕೊಂಡು ಸರಿಯಾದ ತೀರ್ಮಾನ ಮಾಡಿ ಬೆಳೆ ಸಂಯೋಜನೆ ಮಾಡಿ. ಒಬ್ಬರ ಮಾದರಿ ಇಟ್ಕೊಂಡು ನಿಮ್ಮ ದಾರಿಲಿ ಸಾಗೋದು ಒಳ್ಳೆಯದು ಅಂತೀನಿ.
2: ನೀವು ನಮ್ಮ ಜಮೀನಿಗೆ ಬಂದು ನೋಡಿ ಮಾರ್ಗದರ್ಶನ ಮಾಡಬೇಕು ಜಯಮ್ಮರೇ.
3: ನಾನು ಅಲ್ಲಿ ಇಲ್ಲಿ ನಿನ್ನ ಬಗ್ಗೆ ಏನೇನೋ ಆಡ್ಕೊಂಡು ಮಾತಾಡಿದ್ದೀನಿ ತಾಯಿ. ಅದನ್ನ

0: ಕಂಪ್ನಿಯಲ್ಲಿ ಇಟ್ಕೋಬೇಡ, ನನಗೂ ಒಂದಿಷ್ಟು ಸಲಹೆ ಸೂಚನೆ ಕೊಡವಾ?
1: ನಮ್ಮ ಜಯಕ್ಕ ಹಂಗೇನೆ, ಅದನ್ನೆಲ್ಲ ಮನಸ್ಸಿಗೆ ಹಂಚ್ಕೊಳ್ಳೋ ಪೈಕಿ ಅಲ್ಲ ಬಿಡು. ನಾನು ಬೆಳಿಬೇಕು, ಜೊತೆಗೆ ಇತರರೂ ಬೆಳಿಬೇಕು ಅನ್ನೋ ದೊಡ್ಡ ಗುಣ. ಖಂಡಿತ ಸಹಾಯ ಸಹಕಾರ ಮಾಡೇ ಮಾಡುತ್ತೆ. ಏನ್ ಜಯಕ್ಕ
2: ಏ ಅಷ್ಟೊಂದು ದೊಡ್ಡ ಮಾತು ಯಾಕೆ? ನಾನು ಯಾರನ್ನೋ ನೋಡಿ ಕಲ್ತೆ, ನನ್ನ ಕೈಲಿ ಆಗಿದ್ದು ನಾನು ಬೇರೆಯವ್ರಿಗೆ ಹೇಳಿದ್ನಪ್ಪ ಅಷ್ಟೇಯ. ರೈತರು ಒಬ್ರನ್ನ ನೋಡಿ ಒಬ್ರು ಒಳ್ಳೇದು ಕಲ್ತ್ರೆ ಅವರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದಲ್ವಾ? ಆದರೆ ಹೋಟ್ಲು ಅಂಗಡಿಗಳಲ್ಲಿ ಕೂತ್ಕೊಂಡು

0: ಬೇರೆಯವ್ರಿಗೆ ಹೇಳಿದ್ನಪ್ಪ ಅಷ್ಟೇಯ. ರೈತರು ಒಬ್ರು ನೋಡಿ ಒಬ್ರು ಒಳ್ಳೇದು ಕಲ್ತ್ರೆ ಅವರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದಲ್ವಾ? ಆದ್ರೆ ಹೋಟ್ಲು ಅಂಗಡಿಗಳಲ್ಲಿ ಕೂತ್ಕೊಂಡು ನಮ್ಮ ಬೈಕೆ ಬೇಡ ಶಿವಣ್ಣ.
1: ಇದುವರೆಗೂ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.
2: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಇದೀಗ ರೈತರಿಗೆ ಸಲಹೆ.
5: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನು ಹೇಗೆ ನಿರ್ವಹಿಸಬಹುದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನು ನಾವು ಯಾವ ರೀತಿ ಈಗ ಲಕ್ಷಣಗಳನ್ನು ಗುರುತಿಸಬಹುದು ಅಂತ ಅಂದರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲ ಫ್ಯಾನ್ ಅಲ್ಲಿ ಇರುವಂತ, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ರೋಗ ಬಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯನ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು, ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನ್ ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮು, ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮು, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮು ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕ್ಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394939

0: ಒಂಬತ್ತು ಮತ್ತು 1-8 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ದೀರಿ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಇದೀಗ ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಈ ರೀತಿಯಾಗಿದೆ. ಮೆಕ್ಕೆಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1900 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ, ಬ್ಯಾಡಗಿ ಒಣಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 5700 ರೂಪಾಯಿಗಳಿಂದ ಗರಿಷ್ಠ 25,000 ರೂಪಾಯಿಗಳು. ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ 5110 ರೂಪಾಯಿಯಿಂದ 9333 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ 10,000 ರೂಪಾಯಿ ಕನಿಷ್ಠ, ಗರಿಷ್ಠ 12,300 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ, ಕಡಲೆಕಾಳು ಜವಾರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,000 ರೂಪಾಯಿಗಳು. ಹರಿಹರ ಮಾರುಕಟ್ಟೆ ಧಾರಣೆ, ತೆಂಗಿನಕಾಯಿ 36,000 ರೂಪಾಯಿಯಿಂದ ಇದು ಕೂಡ 36,000 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ವರದಿಯಾಗಿದೆ. ಹಾಗೆ ಮೆಕ್ಕೆಜೋಳ ಹೈಬ್ರಿಡ್ 2,000 ರೂಪಾಯಿ ಕ್ವಿಂಟಾಲ್ಗೆ ಕನಿಷ್ಠ, ಗರಿಷ್ಠ ಕೂಡ 2,000 ರೂಪಾಯಿಗಳು. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ 2,853 ರೂಪಾಯಿಗಳು. ಹೊಸದುರ್ಗ ಮಾರುಕಟ್ಟೆ ಧಾರಣೆ, ಸಾಮೆ ಕ್ವಿಂಟಾಲ್ಗೆ 5,400 ರೂಪಾಯಿಗಳಿಂದ 5,600 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ.

0: ಇದೀಗ ಹವಾಮಾನ ವರದಿ. ಚಿತ್ರದುರ್ಗದಲ್ಲಿ ಇಂದು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಸುಮಾರು 31 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ಕರಾವಳಿ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಗದಗ ಜಿಲ್ಲೆ ಗದಗ ವೀಕ್ಷಣಾಲಯದಲ್ಲಿ 8 ಸೆಂಟಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ. ಹಳಿಯಾಳ ಹುಬ್ಬಳ್ಳಿ ತಲಾ 4 ಸೆಂಟಿಮೀಟರ್, ಕಿರವತ್ತಿ ಕುಷ್ಟಗಿ ಶಿರಹಟ್ಟಿ ಖಾನಾಪುರ ಲೋಂಡಾ ತ್ಯಾಗರ್ತಿ ತಲಾ 3 ಸೆಂಟಿಮೀಟರ್, ಬನವಾಸಿ ಎಡ್ರಾಮಿ ದೇವದುರ್ಗ ಸರಗೂರು ಬಿದುರ್ಗ ತಲಾ 2 ಸೆಂಟಿಮೀಟರ್, ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ ಗೋಕರ್ಣ ಸಿದ್ದಾಪುರ ಸಿರ್ಸಿ ಆಗ್ರೋ ಬೆಳ್ಳಟ್ಟಿ ಶೋರಾಪುರ ಜಾಲಹಳ್ಳಿ ಬೈಲಹೊಂಗಲ ಗುತ್ತಲ್ ಮುದ್ದೆಬಿಹಾಳ ಬೆಳಗಾವಿ ವಿಮಾನ ನಿಲ್ದಾಣ ವೀಕ್ಷಣಾಲಯ ಗುರುಮಿಟ್ಕಲ್ ಮುದಗಲ್ ಭಾಗಮಂಡಲ ಹರಪನಹಳ್ಳಿ ಹೊನ್ನಾಳಿ ಹುಂಚದಕಟ್ಟೆ ಭದ್ರಾವತಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ನಾಡಿನ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ಗಾಳಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
0: ಇದೀಗ ಮತ್ತೊಂದು ಜನಪದ ಗೀತೆ.

ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನ ಕೇಳ್ತಾ ಇದ್ರಿ. ಸ್ನೇಹಿತರೆ, ಇದೊಂದು ಲೇಖನ ನನಗೆ ತುಂಬಾ ಇಷ್ಟ ಆಯ್ತು ಅನ್ನಿಸ್ತು, ಈ ಹೊತ್ತಿಗೆ ಪ್ರಸ್ತುತ ಅನ್ನಿಸ್ತಾ ಇದೆ, ಹಾಗಾಗಿ ಇದನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಮಳೆಗಾಗಿ ಇಡೀ ನಾಡೆಲ್ಲ ಕಾತರಿಸ್ತಾ ಇದೆ. ಮಳೆ ಪ್ರಕೃತಿಯನ್ನ ಪೊರೆಯುವ ಮೂಲ ದ್ರವ್ಯ, ಜಗತ್ತಿನ ಸಕಲ ಜೀವ ಜಂತುಗಳನ್ನ ಚಟುವಟಿಕೆಗಳಲ್ಲಿ ವ್ಯಸ್ತಗೊಳಿಸಲು ನೀರು ಬೇಕು. ಜಗದ ನೀರಿನ ದಿವ್ಯ ಮೂಲ ಮಳೆ. ಆ ಮಳೆ ಬಂದು ಇಳೆಯ ಮೇಲೆ ಹಳ್ಳಕೊಳ್ಳಗಳು, ಕೆರೆ ಕಟ್ಟೆಗಳು, ನದಿಗಳು ತುಂಬಿ ಹರಿದ್ರೆ ಪ್ರಕೃತಿಯ ಸೌಂದರ್ಯಕ್ಕೆ ಮತ್ತಿನ್ನೇನು ಬೇಕು ಹೇಳಿ. ಆದರೆ ಮಳೆಯೇ ಇಲ್ಲದ ಬಾಳಿನ ಗೋಳು ಕೇಳೋರ್ಯಾರು? ಕನಿಷ್ಠ ಪಕ್ಷ ರೈತನ ಕಣ್ಣೀರು ಮರೆಮಾಚಲಾದರೂ ಮಳೆ ಬರಲಿ ಎಂದು ಕವಯಿತ್ರಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಕೊನೆ ಪಕ್ಷ ಒಂದೆರಡು ಮಳೆ ಹನಿ ರೈತನ ಮುಖದ ಮೇಲೆ ಬಿದ್ದು ಅದರೊಂದಿಗೆ ಕಣ್ಣೀರು ಸೇರಿ ಹೋದರೆ ಸಾಕಿತ್ತು. ಅನ್ನದಾತನ ಮನೆಯ ಮಕ್ಕಳು ಸ್ವಲ್ಪ ಸಮಾಧಾನದಿಂದ ಇದ್ದರು. ತನ್ನಪ್ಪನ ಕಣ್ಣಲ್ಲಿ ಕಣ್ಣೀರು ಕಂಡ್ರೆ ಯಾವ ಮಕ್ಕಳಿಗೆ ನೋವಾಗೋದಿಲ್ಲ ಹೇಳಿ? ಅದರಲ್ಲೂ ನಾಡಿಗೆ ಅನ್ನದಾತನಾದ ತನ್ನಪ್ಪನ ಕಣ್ಣಲ್ಲಿ ಕಣ್ಣೀರು ಕಂಡಾಗ ಆ ಮಕ್ಕಳ ಎದೆ ತಡೆದೀತೆ? ಈಗಲೇ ಈ ಕ್ಷಣವೇ ಮಳೆ ಬರೆದು ಬಿಡಲಿ, ಎಲ್ಲರೆದೆಯು ಕಾವು ಇಂಗಿ ತಂಪು ಗಗನವನ್ನು ಮುಟ್ಟಲಿ. ಚೆನ್ನಾಗಿದೆ ಅಲ್ವಾ? ಮಳೆಗಾಗಿ ಕಾಯ್ತಾ ಇರೋರಿಗೆ ಗೊತ್ತು ಆ ಒಂದು ಹೇಗಿರುತ್ತೆ ಮನಸ್ಥಿತಿ ಮಳೆ ಬರಲಿ ಅನ್ನುವಂಥದ್ದು. ಅದರಲ್ಲೂ ಹೆಚ್ಚಾಗಿ ರೈತರಿಗೆ ಇದು ತುಂಬ ಬಿಸಿ ತಟ್ಟುವಂಥದ್ದು. ಮಳೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಎಲ್ರಿಗೂ ಇದರ ಒಂದು ಬಿಸಿ ತಟ್ಟುತ್ತೆ. ಆದರೆ ಪ್ರಮುಖವಾಗಿ ಮೂಲದಲ್ಲಿಯೇ ರೈತರಿಗೆ ಹೆಚ್ಚು ತೊಂದರೆ ಆಗುವಂಥದ್ದು ಮಳೆ ಬರಲಿಲ್ಲ ಅಂದರೆ ಅಂತ. ಹಾಗಾಗಿ ಮಳೆಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಇನ್ನೇನು ಮುಂಗಾರು ಬರ್ತಾ ಇದೆ ಅನ್ನುವಂಥದ್ದು ಸುದ್ದಿ ಇದೆ, ಹಾಗೆ ಮಳೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಗೆ ನೀವು ಗಮನಿಸಿ, ನಾಳೆ ಇದೇ ಸಮಯಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ MS ಮಮತಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ.

0: ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡೂ ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯು ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಏಕ್ ಫುಲ್ ದೋ ಮಾಲಿ ಚಿತ್ರದಿಂದ ಇದಾ ಗೀತೆಯನ್ನು.

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹೌದು, ಕವಿತೆಯನ್ನ ಬರೆಯುವಂತ ಹವ್ಯಾಸ ನಿಮ್ಗಿದ್ರೆ ಅದನ್ನ ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು, ಯಾರ ಮುಂದೆ ಹೇಳಬೇಕು ಅನ್ನುವಂಥ ತುಡಿತ ಇದ್ದೇ ಇರುತ್ತಲ್ವಾ. ಹಾಗಾಗಿ ಅದಕ್ಕೊಂದು ಸದಾವಕಾಶ, ಅದಕ್ಕೊಂದು ವೇದಿಕೆ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 944 48640 273 ಹಾಗೆ

0: 9149 7022 ಕರೆ ಮಾಡುವ ಮೂಲಕ ನೀವು ರಚಿಸಿರುವಂತಹ ಕವಿತೆಗಳನ್ನು ವಾಚಿಸಿ ನಮ್ಮೆಲ್ಲ ಕೇಳುಗರ ಮುಂದೆ ಅಂತ ಹೇಳ್ತಾ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಇದೀಗ ಕೇಳೋಣ ಹಮ್ ದೋನೋ ಚಿತ್ರದಿಂದ ಆಯ್ದ ಗೀತೆ.
1: अभी न जाओ छोड़ कर

ಸ್ನೇಹಿತರೆ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಹಾಗೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ, ಅಂದರೆ ಬರುವ 20ನೇ ತಾರೀಕು ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಈ ಸರಿಯ ವಿಷಯ ಏನು ಅಂತ ಅನ್ನೋದಾದರೆ, ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಮತ್ತು ಗ್ರಾಹಕರಲ್ಲಿ ಜಾಗೃತಿ. ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು

ಹಾಗೂ ಗ್ರಾಹಕರ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಸಿದ್ದರಾಮ ಮಾರೇಹಾಳ, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ, ಚಿತ್ರದುರ್ಗ. ಅಂದಹಾಗೆ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡಿ, ಜೊತೆಗೆ ಲ್ಯಾಂಡ್ಲೈನ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ 295649 ಎಸ್ಟಿಡಿ ಕ್ರಮಾಂಕ 08194. ಇವಕ್ಕೆ ಕರೆ ಮಾಡುವ ಮೂಲಕ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಮತ್ತು ಗ್ರಾಹಕರ ಜಾಗೃತಿ ಕುರಿತು ಪ್ರಶ್ನೆಗಳಿದ್ರೆ ಕೇಳಬಹುದು. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇದೇ May 20 ಅಂದರೆ ಬರುವ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ. ಈಗ ಕೇಳೋಣ

ದಿಲ್ಲಿ ಕಾ ಥಗ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯೊಂದಿಗೆ ಈ ಹೊತ್ತಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ. ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಇಂದಿನ ಪತ್ರಾಧಾರಿತ ಜನರಂಜನೆಯಲ್ಲಿ ಯಾವೆಲ್ಲ ಪತ್ರಗಳು ನನ್ನ ಕೈ ಸೇರಿವೆ, ಹಾಗೆ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅನ್ನುವಂತಹ ಕುತೂಹಲ ನಿಮಗೆ ಇದೆ. ಹಾಗಾಗಿ ಆರಂಭದಲ್ಲಿ ಮಧುರ ಮೈತ್ರಿ ಚಿತ್ರದ ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆ ಈ ಗೀತೆಯನ್ನ ಮೆಚ್ಚಿ ಪತ್ರ ಬಂದಿದೆ ಹೊಳಲ್ಕೆರೆ ತಾಲೂಕು ಚಿಕ್ಕ ಜಾಜೂರಿನಿಂದ. ಯಾರು ಕಳುಹಿಸಿದ್ದಾರೆ ಅಂದರೆ ಜಯಣ್ಣ, ಸುಮಿತ್ರ, ಶಶಾಂಕ್, ಶರತ್, ಗಣೇಶ್, ಉಮೇಶ್ ಮತ್ತು ಸುರೇಶ್. ಇವರೆಲ್ಲರ ಮೆಚ್ಚಿನ ಮಧುರ ಮೈತ್ರಿ ಚಿತ್ರದ ಈ ಗೀತೆ.

ಸ್ನೇಹಿತರೆ, ರಾತ್ರಿ ಜನರಂಜನೆಯಲ್ಲಿ ನೀವು ಕೇಳ್ತಾ ಇದ್ರಿ ಬೆಳ್ಳಿ ಬಾರ್ನಲ್ಲಿ ಅನ್ನುವಂತ ಒಂದು ಹಾಡನ್ನ, ಸುಂದರವಾದ ಸೂರ್ಯೋದಯದ ಸಮಯದ ಹಾಡು. ಚಂದ್ರನ ಉದಯ ಆಗಿದೆ, ಹಾಗೆ ಏನು ಮಳೆಯ ವಾತಾವರಣ ಇರೋದ್ರಿಂದ ಚಂದ್ರ ಕಾಣಿಸ್ತಾ ಇದ್ದಾನ ಇಲ್ವಾ ಅಥವಾ ಅಮಾವಾಸ್ಯೆ.

ಹೀಗೆಲ್ಲ ಏನೇನೋ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವಾತಾವರಣದಲ್ಲಿ. ಇನ್ನು ಮುಂದಿನ ಗೀತೆಯನ್ನು ಕೇಳೋಣ, ಒಲವೇ ವಿಸ್ಮಯ ಚಿತ್ರದಿಂದ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಪತ್ರವನ್ನು ಕಳಿಸಿರೋದು ಹೊನ್ನೂರಲ್ಲಿ ಅವರು, ಹಾಗೆ ದಿಲ್ಶಾದ್ ವಾಸಿಂ, ಆಯುಷಾ ಬಾನು, ಓಬಣ್ಣ ನಾಗೇಂದ್ರ, ಮಾರಣ್ಣ ಶಿಕ್ಷಕರು, ಸುರೇಶ್ ಬೆಣ್ಣಿ, ಈಶಣ್ಣ, ಚಂದ್ರಿಕಾ, ರಮೇಶ್, ಅಮೃತ ರಮೇಶ್, ಎಲ್ಲ ಕೇಳುಗರಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಕಳುಹಿಸಿರುವಂಥ ಈ ಒಂದು ಪತ್ರದಲ್ಲಿದೆ ಒಲವೇ ವಿಸ್ಮಯ ಚಿತ್ರದ ಈ ಗೀತೆಯನ್ನು ಕೋರಿಕೆ.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

ಸ್ನೇಹಿತರೆ, ಮುಂದಿನ ಪತ್ರ ನನ್ನ ಹತ್ರ ಇರುವಂಥದ್ದು ಕೋಟೆ ಓಬಳಾಪುರದಿಂದ ಬಂದಿರುವಂಥದ್ದು. ಡಿ ಆರ್ ಜಗದೀಶ್ ಅವರು ಕಳುಹಿಸಿದ್ದಾರೆ, ಹಾಗೆ ತುಂಬಾ ಹೆಸರುಗಳನ್ನು ಕಳುಹಿಸಿದ್ದಾರೆ. ಏನಾಗ್ಬಿಟ್ಟಿದೆ ಅಂದರೆ ಆ ಸೀಲ್ ಏನಿದೆ ಆ ಹೆಸರುಗಳ ಮೇಲೆ ಪ್ರಿಂಟ್ ಆಗಿರೋದ್ರಿಂದ ಎಲ್ಲ ಹೆಸರುಗಳು ಸರಿಯಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರ ಹೆಸರೊಂದು ತಗೊಂಡಿದ್ದೀನಿ. ಕೋಟೆ ಓಬಳಾಪುರದಿಂದ ಜಗದೀಶ್ ಅವರು ಕಳುಹಿಸಿರುವಂಥದ್ದು ಬಬ್ರುವಾಹನ ಚಿತ್ರದ ಗೀತೆಯನ್ನು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ.

0: ಗೀತಿಸಿರುವಂಥದ್ದು. ಬಬ್ರುವಾಹನ ಚಿತ್ರದ ಗೀತೆಯನ್ನು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ.
1: ಯಾರು ತಿಳಿಯರು ನಿನ್ನ ಭುಜಬಲದ

ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ

ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಈಗ ಕೇಳೋಣ ಪ್ರೀತ್ ಸೇ ಚಿತ್ರದಿಂದ ಆಯ್ದ ಗೀತೆಯನ್ನು. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಾಗಲಗಟ್ಟಿಯಿಂದ ಜಿ ಸಿ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. ವನಿತಾ, ಸುನೀತಾ, ಯಶಸ್ವಿನಿ ಅವರಿಗೋಸ್ಕರ.

ಮೂರ್ತಿಯವರು ಮರಡಿ ದೇವಿಗೆರೆ ಹಿರಿಯೂರು ತಾಲೂಕು ಇಲ್ಲಿಂದ ಇವರು ಪತ್ರ ಕಳಿಸಿ ಹೇಳ್ತಾ ಇರುವಂಥದ್ದು ಯಾವುದ ಚಿತ್ರದ ಅಂದರೆ ದೇವರು ಕೊಟ್ಟ ವರ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ದಾರೆ.

ಇದೀಗ ಕೇಳೋಣ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಅವರು ಪತ್ರ ಬರೆದು ಕೇಳಿರುವಂತಹ ಪ್ರೇಮ ಮತ್ಸರ ಚಿತ್ರದ ಗೀತೆಯನ್ನು. ಹಾಗೆ ಅವರು ಎಲ್ಲ ಕೇಳುಗರಿಗೋಸ್ಕರ ಅಂತ ಕೂಡ ಹೇಳಿದ್ದಾರೆ.

ನವತಾರೆ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಕೋರಿ ಪತ್ರ ಬರೆದಿದ್ದಾರೆ ಶಿಕಾರಿಪುರ ತಾಲೂಕು ಹೊಸೂರಿನ ಹೆಚ್ ಮಹೇಶ್.

ಸ್ನೇಹಿತರೆ ಮತ್ತೊಮ್ಮೆ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನೀವು ರಚಿಸಿದಂತಹ ಕವಿತೆಗಳನ್ನು ವಾಚಿಸೋದಕ್ಕೆ ಇದೊಂದು ವೇದಿಕೆ. ಹಾಗಾಗಿ ನಿಮ್ಮ ಕವಿತೆಗಳು ವಾಚಿಸೋದಕ್ಕೆ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640723, ಮತ್ತೊಂದು ಸಂಖ್ಯೆ 9141970772ಕ್ಕೆ ಕರೆ ಮಾಡುವ ಮೂಲಕ ನೀವೇ ರಚಿಸಿರುವಂಥ ಕವಿತೆಗಳನ್ನು ವಾಚಿಸಿ. ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ಜನರಂಜನಿ ಕೇಳುಗರ ಪತ್ರಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಪತ್ರ ನನ್ನ ಬಳಿ ಇದೆ. ಯಾರದು ಅಂತ ಅನ್ನೋದಾದರೆ, ಚಿಕ್ಕ ತಿರುಪತಿಯಿಂದ ಕಳುಹಿಸಿರುವಂಥದ್ದು ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್, ಮನ್ವಿತಾ ಅವರು. ಇವರು ಕೇಳ್ತಾ ಇದ್ದಾರೆ, ಅಜೇಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪತ್ರಾಧಾರಿತ ಜನರಂಜನೆ. ಹಾಗೆ ನಿಮ್ಮ ಹಾಡುಗಳು ಕೂಡ ಜನರಂಜನೆಯಲ್ಲಿ ಪ್ರಸಾರ ಆಗಬೇಕು ಅಂತಂದ್ರೆ ನೀವು ಪತ್ರವನ್ನ ಬರೀರಿ. ಪತ್ರದಲ್ಲಿ ನಿಮ್ಮ ಇಷ್ಟದ ಗೀತೆ ಯಾವುದು, ಯಾವ ಚಿತ್ರದಿಂದ, ನಿಮ್ಮ ಹೆಸರು ಎಲ್ಲಿಂದ ಅನ್ನುವಂಥದ್ದನ್ನ ಬರೆದು ಪತ್ರವನ್ನ ಕಳಿಸೋದಕ್ಕೆ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ಜನರಂಜನಿ ವಿಭಾಗ, ಸಿಕೆಪುರ, ಕೆಳಗೊಟ್ಟೆ, ಆಕಾಶವಾಣಿ, ಚಿತ್ರದುರ್ಗ. 577501 ಈ ಒಂದು ವಿಳಾಸಕ್ಕೆ ನಿಮ್ಮ ಪತ್ರವನ್ನ ಬರೆದು ಕಳುಹಿಸಿದ್ರೆ ನಿಮ್ಮ ಹಾಡುಗಳು ಕೂಡ ಜನರಂಜನೆಯಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಜನರಂಜನಿ ಕೇಳುಗರ ಪತ್ರಗಳನ್ನು ಆಧರಿಸಿದ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ವಚನಗಳು ಆರಂಭದಲ್ಲಿ ಕೇಳೋಣ. ಮಾದಾರ ಧೂಳಯ್ಯ ಅವರು ರಚಿಸಿರುವ ಗೀತೆಯನ್ನು. ವಚನಕ್ಕೆ ದನಿಯಾಗಿದ್ದಾರೆ ಮಾನಸಿ ಪ್ರಸಾದ್.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಬೆಂಗಳೂರು. ಸಮಯ 9:15. ಇನ್ನು ಮುಂದೆ ಕೇಳಿ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM ನಿಲಯದ ಕಾರ್ಯಕ್ರಮಗಳನ್ನು ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಭಾವಗೀತೆಗಳು ಆರಂಭದಲ್ಲಿ ಕೇಳೋಣ. ದರಾ ಬೇಂದ್ರೆ ಅವರು ರಚಿಸಿರುವ ಗೀತೆಯನ್ನು ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿದೆ.

0: ಸ್ನೇಹಿತರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನ ವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಬರುವ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಪ್ರಸಾರ ಆಗ್ತಾ ಇದೆ. ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಮತ್ತು ಗ್ರಾಹಕರ ಜಾಗೃತಿ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಸಿದ್ದರಾಮ ಮಾರಿಹಾಳ, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ ಇವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಮತ್ತು ಗ್ರಾಹಕರ ಜಾಗೃತಿ ಕುರಿತು ಪ್ರಶ್ನೆಗಳಿದ್ದರೆ ಕೇಳಬಹುದು. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಮೇ 20ರಂದು ಅಂದರೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಸಮಯ 9:30, ಇದೀಗ ನಾಟಕ.
1: ಆಕಾಶವಾಣಿ ನಾಟಕ ಕುಲಪುತ್ರಿ, ರಚನೆ ಶ್ರೀಮತಿ ಕುಸುಮಾ ಬೆಟಗೇರಿ, ನಿರ್ಮಾಣ ಶಶಿಧರ್ ನರೇಂದ್ರ. ಕುಲಪುತ್ರಿ.
2: ಡಾಕ್ಟರ್, ನಮ್ಮಾಕಿಗೆ ಏನಾಗಿದ್ರಿ?
3: ಆಕೆಗೆ ಏನೂ ರೋಗಿಲ್ಲ. ಹುಟ್ಟೋ ನಿಮ್ಮ ಮಗುವಿಗೆ ನೀವಿಬ್ರು ಅಪ್ಪ ಅಮ್ಮ ಆಗ್ತೀರಿ ಅಷ್ಟೇ.
2: ಡಾಕ್ಟರ್, ಇನ್ನೊಂದು ವಿಷಯ ನಿಮ್ಮನ್ನು ಕೇಳಬೇಕು ಅಂತೇನೆ.
3: ಕೇಳ್ರಿ, ಡಾಕ್ಟರ್ ಮುಂದೆ ಯಾವ ವಿಷಯನೂ ಮುಚ್ಚಿಡಬಾರ್ದು.
2: ಮತ್ತೆ ನಮಗೆ 5 ವರ್ಷದ ಒಬ್ಬ ಮಗ ಇದ್ದಾನ, ಇನ್ನು ಮುಂದೆ ಹುಟ್ಟು ನಮ್ಮ ಸಂತಾನ ಹೆಣ್ಣು ಗಂಡು ಅದಷ್ಟು ಹೇಳ್ಬಿಡ್ರಿ.
3: ಹೆಣ್ಣಾದ್ರೇನು ಗಂಡಾದ್ರೇನು ಯಾವ್ದಿದ್ರು ಅದು ನಿಮ್ ಸಂತಾನ ಆಗಿರ್ತದ. ಶಾಂತಾಳ್ ಹೆರಿಗೆ ಆದ್ಮೇಲೆ ಸಂತಾನ ಹರಣ ಚಿಕಿತ್ಸೆಗೆ ಅಣಿಯಾಗ್ರಿ.
2: ಇದು ಒಂದು ಗಂಡಾದ್ರೆ ಸಾಕ ಸಾಕ್ರಿ, ಹೆಣ್ಣು ಮಗು ಆಗುದ ಬೇಡ.
3: ಯಾಕ? ನಿಮ್ಮನ್ನ ಹೆತ್ತ ನಿಮ್ಮ ತಾಯಿ ಹೆಣ್ಣು, ನಿಮ್ಮ ಮಡದಿ ಹೆಣ್ಣು, ಹಿಂಗಿರುವಾಗ ಹೆಣ್ಣು ಹುಟ್ಟಿದ್ರ ಬೇಡ ಕಂತೀರಿ?
2: ಡಾಕ್ಟರ್, ಈಗಿನ ಕಾಲಕ್ಕೆ ಹುಟ್ಟಿದ ಹೆಣ್ಣಿಗೆ ಹೆಣ್ಣು ಹೆತ್ತವರಿಗೆ ಕಷ್ಟ ತಪ್ಪಿದ್ದಲ್ಲ.
3: ಅಲ್ರಿ, ಯಾವ ರೀತಿ ಕಷ್ಟ ಆಗ್ಯದಂತೀರಿ ನೀವು?
2: ಮಗಳಿಗೆ ಸಾಲಿ ಕರೆಸ್ಬೇಕು.

0: ಕಾಲಾಗಿನ ಚಪ್ಪಲಿ ಹರಿಯೋ ಹಂಗ ಅಡ್ಡಾಡಿ ಆಕಿಗೆ ವರ ಹುಡುಕ್ಬೇಕು.
1: ಇದಕ್ಕೆಲ್ಲ ಹೆದ್ರಿ ಹೆಣ್ಣು ಹುಟ್ಟೋದಾಗ ಬೇಡ ಅಂತೀರೇನು?
0: ಅದಕ್ಕೆ ನಾ ಅಂಜನಿ,
1: ಅವ್ರವ್ರ ಹಣೆ ಬರ ಅವ್ರವ್ರಿಗಿರ್ತದ್ರಿ. ಒಂದ್ ವೇಳೆ ಹೆಣ್ಣು ಹುಟ್ಟಿದ್ರು ಅವಳು ದೊಡ್ಡವಳಾಗೋ ತನಕ ಹೊಸ ಹೊಸ ಸುಧಾರಣೆ ಆಗಿ ಹೊಸದೊಂದ್ ಕಾಲ ಬಂದಿರ್ತದ. ದೇವ್ರೇನ್ ಕೊಡ್ತಾನೋ ಅದನ್ನ ಪ್ರೀತಿಯಿಂದ ಸ್ವೀಕರಿಸಬೇಕು.
0: ಡಾಕ್ಟರ್, ಈಕಿ ಗರ್ಭದೊಳಗ ಹೆಣ್ಮಗು ಇತ್ತು ಅಂದ್ರೆ ಹೇಳ್ಬಿಡ್ರಿ, ಈಗಿಂದೀಗ ನಿಮ್ ಕೈಯಿಂದಲೇ ಗರ್ಭಪಾತ ಮಾಡಿಸ್ಬಿಡ್ತೀನಿ.
1: ನೋಡ್ರಿ, ಮಗು ಆರೋಗ್ಯವಂತವಾಗಿ ಬೆಳೆಯೋದಕ್ಕೆ ಮಾತ್ರ ನಾನು ಗರ್ಭಿಣಿಯರಿಗೆ ಔಷಧ ಬರೆದು ಕೊಡ್ತೀನಿ. ಹೆಚ್ಚಿನ ತಪಾಸಣೆ ಮಾಡಿ ಮಗುವಿನ ಲಿಂಗ ಪರೀಕ್ಷಿಸಿ ನಾನು ಹೇಳುವುದಿಲ್ಲ.
0: ಹಾ, ಆತ್ ಬಿಡ್ರಿ, ದೇವರಿಗೆ ಶರಣ ಹೋಗ್ತೀನಿ. ಗಂಡು ಮಗುನ ಆಗಲಿ ಅಂತ ಹರಕಿ ಹೊರ್ತೀನಿ.
1: ಕಲ್ಲು ದೇವರಿಗೆ ಹರಕಿ ಹೊತ್ತರು ಗರ್ಭಸ್ಥ ಶಿಶುವಿನ ಅಂಗಾಂಗಗಳ ರಚನೆಯಲ್ಲಿ ಬದಲಾವಣೆ ಆಗುದಿಲ್ಲ. ನಾನ್ ಬರೆದುಕೊಟ್ಟ ಔಷಧ ನಿಮ್ ಹೆಂಡತಿಗೆ ಸರಿಯಾಗಿ ತಂದು ಕೊಡ್ರಿ.
0: ಆತು, ಹೋಗ್ ಬರ್ತೀನಿ ಡಾಕ್ಟರ್.
1: ಆಗ್ಲಿ, ನಮಸ್ಕಾರ, ಹೋಗ್ ಬರ್ರಿ.
2: ಮಾವ ಬಾರ್ಪ. ಪ್ರಶಾಂತ, ನಾ ಇಲ್ಲೇ ಇದ್ದೇನೆ. ಅಷ್ಟೇ ಜೂರು ಉದ್ರತಿ ಅಂದಂಗ ನಾ ಹಾಕಿದ ಪತ್ರ ನೀನು ಮುಟ್ತೇ ಇಲ್ಲ.
0: ಮಕ್ಳು ಹುಟ್ಟಿದ ಕೂಡಲೇ ಪತ್ರ ಹಾಕೋ ಅವಶ್ಯಕತೆ ಏನಿತ್ರಿ? ಅದೇನು ಮಹಾ ಸಂತೋಷ ಸುದ್ದಿಯನ ಅಲ್ಲ ಅದು?
2: ಅಲ್ಲ, ಮತ್ತೆ ಒಂದೇ ಸಲಕ್ಕೆ ನಿನಗೆ ಎರಡು ಮಕ್ಳು ಹುಟ್ಟಿದ್ದು ಇದು ಸಂತೋಷ ಸುದ್ದಿ ಅಲ್ಲದ ಇನ್ನೇನು ಅಂತಿದಿ?
0: ಮಾವ, ನನಗ ಗಂಡು ಮಗು ಒಂದ ಬೇಕು. ಮೊದಲು ಹೆಣ್ಣು ಹುಟ್ಟಿ ಆಮೇಲೆ ಗಂಡು ಹುಟ್ಟಿತು ಅಂತ ಪತ್ರದಾಗೆಲ್ಲ ಬರ್ದಿರಿ ನೀವು. ಇದನ್ನ ಓದಿ ನನ್ನ ಹೊಟ್ಟೆಗ ಖಾರ ನೀರು ಕಲಿಸಿ ಸುರುವಿದಂಗ ಸಂಕಟ ತಂತೀನಿ.
2: ಗರ್ಭದಲ್ಲಿ ಹೆಣ್ಣು ಗಂಡು ಸೃಷ್ಟಿಸೋದು, ಜನನ ಮರಣ ನಿರ್ಣಯಿಸೋದು, ಇವಿಷ್ಟನ್ ದೇವ್ರು ತನ್ನ ಕೈಯಾಗ ಇಟ್ಟುಕೊಂಡಾನ. ಮನುಷ್ಯರ ಕೈಗೆ ಇನ್ನೂ ಸಿಕ್ಕಿಲ್ಲ.
0: ಮಾವ, ನನಗ ಹೆಣ್ಣು ಮಗು ಬೇಡ.
2: ಹೆಣ್ಣು ಶಕ್ತಿ ದೇವತೆಯ ಅವತಾರ, ನಿನ್ನ ಮಗಳಿಂದ ನಿನ್ನ ಭಾಗ್ಯ ಬೆಳಗಬಹುದು.
0: ಈಗ ಹೆಣ್ಣು ಹುಟ್ಟಿ ನನಗ ಬಹಳಷ್ಟು ಹಾನಿ ಆಗ್ಯದ. ಹೆಣ್ಣು ಹೆತ್ತವರ ಪಾಲಿಗೆ ಒಂದು ದೊಡ್ಡ ಹುಣ್ಣು ರೀ.
2: ಗಂಡು ಮಗು ಹುಟ್ಟಿದ ಕೂಡಲೇ ದುಡ್ಡು ತಂದು ಹೆತ್ತವ್ರ ಹಾಟಿಗೆ ಹಾಕೋದಲ್ಲ. ಮಗನನ್ನ ಮಾನವನನ್ನಾಗಿ ಮಾಡಬೇಕಾದ್ರೆ ಹೆತ್ತವ್ರು ಬಹಳಷ್ಟು ಶ್ರಮ ಪಡಬೇಕಾಗ್ತದ. ಇದನ್ನ ಮೊದಲು ನೀ ತಿಳ್ಕೊಳ್ಳಪ್ಪ.
0: ಮಗ ನಮ್ ಕುಲಪುತ್ರ ಅನ್ನಿಸ್ಕೋತಾನ, ಅವನಿಂದ ನಮ್ ವಂಶ ಮುಂದುವರೆದು ನಮ್ ಕುಲ ಉದ್ಧಾರ ಆಗ್ತದೆ. ಗಂಡು ಮಕ್ಕಳಿಂದ ಹೆತ್ತವರಿಗೆ ಯಾವುದು ಕಷ್ಟ ಬರುದಿಲ್ರಿ ಮಾವ.
2: ಗಂಡಸ ಮಕ್ಳು ಹಂಗ ಹೆಣ್ಣು ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸು, ಉತ್ತಮ ಸಂಸ್ಕೃತಿ ಕಲಿಸು. ಒಳ್ಳೆ ವರ ಸಿಕ್ಕು ಮದುವೆ ಆದ್ರೆ ಅವಳಿಂದ ಹುಟ್ಟಿದ ಮನೆ ಕೊಟ್ಟ ಮನೆ ಎರಡು ಮನೆಗಳ ವಂಶ ಉದ್ಧಾರ ಆಗ್ತಾವಪ್ಪ. ಅವ್ ತನ್ನ ಕಾಲ ಮೇಲೆ ನಿಂತು ಸ್ವತಂತ್ರವಾಗಿ ಜೀವನ ಸಾಗಿಸ್ತಾಳ.
0: ನೋಡ್ರಿ, ನೀವ್ ಹೇಳೋದೆಲ್ಲ ಕಥೆ ಕಾದಂಬರಿ ಒಳಗ ಬರೆದಿಡುದಷ್ಟ, ನಿಜ ಜೀವನದೊಳಗ ಆಚರಣೆಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀನಿ. ನಾ ಸಾಯೋ ತನಕ ಸುಖ ಸಂತೋಷ ನನ್ನ ಪಾಲಿಗೆ ಸತ್ತು ಹೋಗ್ತಾವ್ರಿ.
2: ಈಗ ಹೆಣ್ಣಂತೂ ಹುಟ್ಟೇ ಬಿಟ್ಟಿದೆ, ಇನ್ನೇನ್ ಮಾಡ್ಬೇಕಾಗ್ತದೆ?
0: ಆ ಹೆಣ್ಣನ್ನ ಈ ಊರಾಗಿರೋ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡ್ತೇನೆ ನಾನು.
2: ನಿನ್ನ ಮಕ್ಕಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನಿನಗೊಬ್ಬರಿಗೆ ಅಧಿಕಾರ ಇಲ್ಲ. ನಿನ್ನಿಂದ ಹುಟ್ಟಿದ ಮಾತ್ರಕ್ಕ ನಿನ್ನ ಮಕ್ಕಳು ನಿಂದೊಬ್ಬಂದ ಆಸ್ತಿ ಅಲ್ಲಪ್ಪ.
0: ಏನ್ ಹೇಳ್ತೀರಿ?
2: ನಿನ್ ಹೆಂಡತಿನ ಕೇಳು, ಒಳಗ್ ಹೋಗಿ ನಿನ್ನ ಮುದ್ದು ಮಕ್ಕಳ ಮುಖ ನೋಡು.
0: ಆ ದರಿದ್ರ ಹೆಣ್ಣಿನ ಮುಖ ನಾನು ನೋಡ್ಲಿಕ್ಕೆ ತಯಾರಿ ಇಲ್ಲ ಬಿಡ್ರಿ. ಶಾಂತನ್ ಹೊರಗ ಕರೀರಿ.
2: ಶಾಂತ, ಏ ಶಾಂತ,
1: ಏನಪ್ಪ?
2: ಸ್ವಲ್ಪ ಹೊರಗ ಬಾರವ, ನಿನ್ ಗಂಡ ಪ್ರಶಾಂತ ಬಂದಾನ.
1: ಪ್ರಶಾಂತ್ ಯಾವಾಗ ಬಂದ್ರಿ?
2: ಅವ ಬಂದ್ ಬಹಳ ಹೊತ್ತಾತು, ನಾವಿಬ್ರು ಮಾತಾಡ್ತಿದ್ವಿ.
1: ನಾನು ಮಲಗಿದ್ದೆ, ನೀ ಕರೆದ ಮೇಲೆ ನನಗೆ ಎಚ್ಚರ.
0: ಹೆಣ್ಣು ಹಡದು ನೀ ಆರಾಮಾಗಿ ಗುರು ಗುರು ಗುರು ನಿದ್ದೆ ಮಾಡು, ನಾನು ಚಿಂತೆಯಿಂದ ನಿದ್ದೆಗೇಡಾಗ್ತೇನೆ.
1: ಹೆಣ್ಣಿನ ಹಿಂದೆ ನಿಮ್ಗಿಷ್ಟ ಆದ ಗಂಡು ಹುಟ್ಟೈತಲ್ಲ, ಸಂತೋಷ ಪಡ್ರಿ. ಹೆರಿಗೆ ಆದ ಮೂರನೇ ದಿವಸಕ್ಕೆ ನಾನು ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿನಿ, ಇನ್ ಮುಂದೆ ನಮಗ್ ಮಕ್ಳು ಹುಟ್ಟೋ ಭಯನ ಇಲ್ಲ.
2: ನೀವಿಬ್ರು ಮಾತಾಡ್ತಾ ಇರ್ರಿ, ನಾ ಚಾ ತಗೊಂಡ್ ಬರ್ತೇನೆ.
0: ಶಾಂತ, ಆ ಹೆಣ್ಣು ಮಗನ ಕೊಡಿಲಿ, ಇದ ಊರಾಗಿರೋ ಅನಾಥಾಶ್ರಮಕ್ಕೆ ಅದನ್ನ ಕೊಟ್ಟು ಬಂದ್ಬಿಡ್ತೇನೆ.
1: ಏನಂದ್ರೆ ಹೆತ್ತವರಿದ್ದು ನನ್ನ ಮಗಳು ಅನಾಥರಂಗ ಅನಾಥಾಶ್ರಮದೊಳಗೆ ಬೆಳಿಬೇಕಾ? ಇದನ್ನ ನಾ ಸಹಿಸುದಿಲ್ಲ.
0: ಹಂಗಾರ ಒಂದ್ ಕೆಲಸ ಮಾಡು.
1: ಏನದು?
0: ನಿನ್ನ ಮಗಳು ಕುತ್ತಿಗೆ ಹೆಚ್ಚಿಗೆ ಬಿಡು
1: ರೀ. ಎಂಥ ಕೆಟ್ಟ ಮಾತಾಡ್ತೀರಿ?
0: ಏನದು?
1: ನನ್ನ ಕರಳ ಬಳ್ಳಿ ಒಳಗೆ ಚಿಗಿರಿದ ಎರಡು ಕುಡಿಗಳೊಳಗೆ ಒಂದರ ಚೂಟ್ ಹಾಕಿ ಒಂದನ್ನ ಬೆಳೆಸ ಹಬ್ಬಿಸ್ಲಿ.
0: ಅಲ್ಲ, ನಿನಗ ನಿನ್ನ ಮಗಳು ಬೇಕೋ ನಾ ಬೇಕೋ?
1: ಪ್ರಶಾಂತ್,
0: ಎರಡರಾಗ ಒಂದ ನರ್ಸೋ ನೀನು.
1: ನನಗ ನೀವು ಬೇಕು, ನನ್ನ ಮಗಳು ಬೇಕು.
0: ಇನ್ನು ಮುಂದೆ ನಿನಗೆ ಎರಡು ಲಭ್ಯ ಇಲ್ಲ ಅಂತಂದಿ.
1: ಹಂಗನ್ಬೇಡ್ರಿ.
0: ಮಗಳು ಬೇಕು ಅಂತಂದ್ರೆ ನಿನ್ನ ಮಗಳ ಜೋಡಿ ನಿಮ್ಮ ಅಪ್ಪನ ಮನೆಯಾಗ ಇರು ನೀನು.
2: ಪ್ರಶಾಂತ, ಚಹಾ ತಗೋ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಬಸ್ನಾಗ ಪ್ರವಾಸ ಮಾಡಿದ್ದು ಬಂದಿದ್ದಿ.
0: ನಾ ಹೇಳಿದ ಹೆಂಗ ಶಾಂತ ಕೇಳಿದ್ರೆ ನೀವು ಕೊಟ್ಟ ಚಹನ ಕುಡಿದಿನಿ. ಆಕಿ ಒಪ್ಪದಿದ್ರೆ ಒಂದು ಗುಟ್ಟಕ್ಕೆ ನೀರ್ ಸುದ್ದ ಕುಡಿದಿಲ್ಲ. ಏನಂತೀ ಶಾಂತ?
1: ನೀವ್ ಹೇಳದ ಮಾಡಕ್ ನಾ ಸಿದ್ಧಿಲ್ಲ.
0: ಹಂಗಾರ ನಾ ಹೋಗ್ತೀನಿ
1: ಪ್ರಶಾಂತ್,
0: ನಾ ಹೋಗ್ತೀನಿ.
1: ಹಂಗನ್ಬೇಡ್ರಿ ರೀ.
2: ಪ್ರಶಾಂತ, ಪ್ರಶಾಂತ ಹೋಗೇ ಬಿಟ್ಟ. ಎಂಥ ವಿಚಿತ್ರ ಸ್ವಭಾವದ ಮನುಷ್ಯ ಇದ್ದ ನೀವು ಅಂತ ಅಳಬೇಡ.
1: ಅವ್ರು ಹೋಗೇ ಬಿಟ್ರು, ಮಕ್ಕಳ ಮುಖ ಸಹ ನೋಡ್ಲಿಲ್ಲಪ್ಪ.
2: ಅಳಬಾಡ ಮಗಳ, ಅಳಬಾಡ. ಸ್ವಲ್ಪ ದಿವಸಕ್ಕೆ ಪ್ರಶಾಂತನ ಸಿಟ್ಟು ಇಳಿತಂದ್ರ ಎಲ್ಲ ಸರಿ ಹೋಗ್ತದೆ. ಅಳಬೇಡ
1: ಅಪ್ಪ. ಇನ್ನು ನನಗೆ ಕಷ್ಟ ದಿನಗಳ ಪ್ರಾರಂಭ ಅದು. ಕಣ್ಣೀರನ್ನ ಕೈ ತೊಳೆಯೋದ ನನ್ನ ಪಾಲಿಗೆ ಬಂತಪ್ಪ.
2: ಪ್ರಶಾಂತ ಸುಶಿಕ್ಷಿತ ಇದ್ದಾನಂತ ತಿಳಿದು ಅವ ನಿನ್ ದಾರಿ

0: ಕೊಟ್ಟಿದ್ದೆ.
1: ರಂಗಣ್ ಕಾಕ, ರಂಗಣ್ ಕಾಕ.
0: ಯಾರು?
1: ನಾನ್ ರಾಧಾ, ಶಾಂತನ್ ಗೆಳತಿ.
0: ಹಾ, ಬಾರ ಬಾ ರಾಧಾ. ಬೆಂಗಳೂರಿಂದ ಯಾವಾಗ ಬಂದಿ?
1: ಇವತ್ತ ಬೆಳಗ್ಗೆ ಬಂದಿನಿ.
0: ಹೌದಾನೆ?
1: ಶಾಂತ ಎಲ್ಲಿದ್ದಾಳ?
0: ಇಲ್ಲೇ ಕುರ್ಚಿ ಮೇಲೆ ಕಣ್ಣು ಮುಚ್ಚಿಕೊಂಡು ಕೂತಾಳ ನೋಡು. ಆಕಿದು ಹೆರಿಗೆ ಆಗಿ ಹತ್ತಿವು ಸಾತು.
1: ಹೌದೇನು?
0: ಹೌದು.
1: ಶಾಂತ,
0: ರಾಧಾ ಬಂದಾಳ ನೋಡು ಇಲ್ಲೇ.
2: ಬಾರ ರಾಧಾ, ಬಾ. ಅಪ್ಪ, ನಿನ್ನ ತಾಯಿಗಿದ್ದ ಚಹಾ ರಾಧಾ ಕೊಡು.
0: ಹ್ಞೂ.
1: ಏ, ನಿನಗಂತ ಚಹಾ ತಂದಾರ, ನೀನೇ ಕುಡಿ ಶಾಂತ.
2: ನನಗೀಗೇನು ಬೇಡಾಗಿದೆ.
0: ರಾಧಾ ತಗೋ, ಈ ಚಹಾ ಕುಡಿ. ಕುಡಿಯುವ
1: ಈ ಚಹಾದ ಮೇಲೆ ನನ್ನ ಹೆಸರ ಬರ್ದಿರ್ ಬಿಡು, ನಾನ ಕುಡಿತೀನಿ. ಹಂಗಾರ
0: ಶಾಂತ ಗಾಂಡು ಬಂದಿದ್ದ ಅಂತ ಅವಂಗ ಚಹಾ ಮಾಡಿ ತಂದಿದ್ದೆ. ಅವ ಕುಡಿಲಿಲ್ಲ, ಅಲ್ಲಿ ನಿನ್ ಪಾಲಿಗೆ ಬಂತು.
1: ಶಾಂತ, ನಿನಗೆ ಯಾವ ಮಗು ಹುಟ್ಟಿದೆ?
0: ಎಷ್ಟು ಮಕ್ಳು ಹುಟ್ಟ್ಯಾವ ಅಂತ ಕೇಳ.
1: ಏನ್ ಕಾಕ, ನೀವು ಬಹಳ ಜಾಸ್ತಿ ಮಾಡ್ತೀರಿ. ಒಂದ ಸಲಕ್ಕ ಬಹಳ ಮಕ್ಳು ಹೆಂಗಾಗ್ತಾವ?
0: ಈಗಾಗ್ಯಾವ ನೋಡು, ನಿನಗೆ ಹೇಳ್ತಿ, ಈಗ ಅವಳಿ ಮಕ್ಳ ತಾಯಿ ಒಂದ್ ಹೆಣ್ಣು ಒಂದ್ ಗಂಡು.
1: ವಾರೆ ವಾ, ಒಂದ ಕಲಿಗೆ ಗಿಡದಾಗಿನ ಎರಡ್ ಕಾಯಿ ಬಿದ್ದಂಗ ಒಂದ ಕಾಲಕ್ಕ ಎರಡ್ ಮಕ್ಳು ಹಿಡ್ದಿ ಬಿಡು. ನೀ ಬಹಳ ಸುದೈವಿದೀಯ, ಹೋದ ಜನ್ಮದಾಗನು ಪುಣ್ಯ ಮಾಡಿರ್ಬೇಕು. ನಿನಗ ಈ ಜನ್ಮದಾಗ ಮಕ್ಳು ಭಾಗ್ಯ ಸಿಕ್ಕದ.
2: ದೇವ್ರು ಕೊಟ್ಟು ಬಿಟ್ಟಾರ ನೋಡು.
1: ನಿನ್ ಮಕ್ಳಿಗೆ ಏನ್ ಹೆಸರಿಡ್ಬೇಕಂತ ಮಾಡಿದಿ?
2: ಮಗಳಿಗೆ ಸವಿತಾ.
1: ಹೌದ?
2: ಮಗನಿಗೆ ಪರಾಕ್ರಮ ಅಂತ ಹೆಸರಿಡೋ ವಿಚಾರ ನನ್ನ ಮನಸ್ಸಿನಾಗ
1: ಚಂದದ.
2: ಹೆಸರಿಡೋ ದಿವಸ ಈ ಮಕ್ಳ ತಂದಿ ಯಾವ ಹೆಸರಿಡ್ಬೇಕಂತಾನೋ ಅದನ್ನ ಇಡಬೇಕು. ಗಂಡನ ಮಾತಿನ ಮುಂದೆ ನನ್ನ ಮಾತಿನ ನಡೀತದ ಹೇಳು.
1: ನಿನ್ ಗಂಡ ಓದ್ಯವಿದನ, ನಿನ್ ಮಾತ್ ಕೇಳೇ ಕೇಳ್ತಾನ.
2: ರಾಧಾ, ಈಗ ನನ್ ಮೇಲೆ ನಮ್ಮವ್ರಿಗೆ ಬಹಳ ಸಿಟ್ಟು ಬಂದದ.
1: ಯಾಕ?
2: ಹೆಣ್ಣು ಮಗು ಹುಟ್ಟಿದ್ದಕ್ಕ.
1: ಹೌದ?
2: ಹೆಣ್ಣು ಮಗು ಇದು ಹುಟ್ಟಿ ನನಗ ನನ್ ಗಂಡಗ ಜಗಳ ಹಚ್ಚಿರ್ತ.
1: ಅಳ್ಬಾಡ ಶಬ್ದ, ಏನ್ ಜಗಳಾತು ಸ್ಪಷ್ಟ ಹೇಳು.
2: ಹೇಳ್ತೀನಿ, ನನ್ನ ದುಃಖ ನಿನ್ ಮುಂದರ ಹೇಳಿ ನನ್ನ ಮನಸ್ಸು ಹಗರ್ ಮಾಡ್ಕೋತೀನಿ. ರಾಧಾ, ನಮ್ಮವ್ರಿಗೆ ಹೆಣ್ಣು ಮಗು ಬೇಡಾಗ್ಯದ, ಗಂಡು ಮಗು ಒಂದ ಬೇಕಾಗ್ಯದ.
1: ಅಯ್ಯೋ, ಗಂಡ ಹೆಂಡತಿ ತಮಗ್ ಬೇಕಾದನ್ನ ತಾವ ಸೃಷ್ಟಿಸಿ ಹುಟ್ಟಿಸೋ ಹಂಗಿದ್ರ ಈ ಭೂಮಿ ಮೇಲೆ ದೇವ್ರ ಕೆಲಸಾನೇ ಇರ್ತಿರ್ಲಿಲ್ಲ.
2: ಇದು ಹೆಣ್ಣಾಗೋ ಬದಲಿ ಇದು ಒಂದ್ ಗಂಡ ಆಗಿದ್ರೆ ನನ್ನ ಗಂಡನ ಸಂತೋಷ ಮುಗುಳಿಗೆ ಮುಟ್ತಿತ್ತೋ ಏನು.
1: ಹೆಣ್ಣು ಗಂಡು ಎರಡೂ ಸರಿ ಸಮಾನ ಅಂತ ತಿಳ್ಕೊಬೇಕವ.
2: ನೀ ಹೇಳ್ದಂಗ ನಾ ತಿಳ್ಕೊಂಡಿನಿ, ಆದ್ರ ನಮ್ಮ ಮನೆಯವ್ರು ತಿಳ್ಕೊಬೇಕಲ್ಲ.
1: ನಿನ್ ಗಂಡ ಅಂತಾರ ಏನು?
2: ನನ್ನ ಮಗಳನ್ನ ಅನಾಥಾಶ್ರಮ ಕೊಡ್ತಾರಂತ.
1: ಇದಕ್ಕೆ ನೀವು ಒಪ್ಪದಿ?
2: ಇಲ್ಲ, ನಾ ಒಪ್ಪಲಿಲ್ಲ. ಆಗ ಮಗಳು ಕುತ್ತಿಗೆ ಹೆಚ್ಚಿಗೆ ಕುಂದು ಬಿಡು ಅಂತ ಹೇಳಿದ್ರು.
1: ಅಳ್ಬೇಡ ಶಾಂತ, ಸಮಾಧಾನ ಮಾಡ್ಕೋ. ದೇವ್ರ, ಏನಿದು ನಿನ್ನ ಆಟ? ಮಕ್ಕಳು ಬೇಕಂದವ್ರಿಗೆ ನೀ ಮಕ್ಕಳನ್ನ ಕೊಡಂಗಿಲ್ಲ, ಬೇಡ ಅಂದವ್ರಿಗೆ ಹೆಚ್ಚು ಮಕ್ಕಳನ್ನ ಕೊಡ್ತಿ, ಹೆಣ್ಣು ಬೇಡ ಅಂದವ್ರಿಗೆ ಹೆಣ್ಣ ಕೊಡ್ತಿದ್ದಿ.
2: ರಾಧಾ ಹೇಳು, ಈಗ ನಾ ಏನ್ ಮಾಡ್ಲಿ?
1: ಅಳ್ಬೇಡ್ರ,
2: ನನಗೆ ತಿಳ್ಕೊ ತೋರಿಸ್ದಂಗಾಗೈತಿ.
1: ನಿನಗೊಂದ್ ರೀತಿ ಚಿಂತಿದ್ರ ನನಗೂ ಒಂದ್ ರೀತಿ ಚಿಂತದ.
2: ನಿನಗೆ ಆತರ ಚಿಂತೆ?
1: ನನ್ ಲಗ್ನ ಆಗಿ 10 ವರ್ಷ ಆಗೋತು, ದೇವ್ರು ನನಗ್ ಮಕ್ಕಳನ್ನ ಕೊಟ್ಟಿಲ್ಲ, ನನಗ ಮಕ್ಕಳಿಲ್ಲ ಚಿಂತೆ.
2: ಅಲ್ಲ ರಾಧಾ, ಡಾಕ್ಟರ್ಗ್ ತೋರಿಸಿ ಮಕ್ಕಳಾಗುಂಗ ಏನಾರ ಔಷಧ ತಗೋಬೇಕು.
1: ಎಲ್ಲಾ ಪ್ರಕಾರದ ಡಾಕ್ಟರ್ಗ್ ತೋರಿಸಿ ಅವ್ರು ಕೊಟ್ಟ ಔಷಧ ನುಂಗಿ ನುಂಗಿ ಏನು ಪರಿಣಾಮವಾಗ್ಲಿಲ್ಲ ಖರೆ.
2: ಏನ್ ಹೇಳ್ಯಾರ ಡಾಕ್ಟರ್?
1: ನನ್ನಲ್ಲಿ ಯಾವ ದೋಷನೂ ಇಲ್ಲ, ನನ್ ಗಂಡ್ಗ ದೋಷದ ಅಂತ ಹೇಳ್ಯಾರ, ಅದಕ್ಕ ನಮ್ಗ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಡಾಕ್ಟರ್ ಸ್ಪಷ್ಟ ಹೇಳ್ಯಾರ.
2: ದೇವ್ರು ನಿಮ್ಗ ಸಾಕಷ್ಟು ಐಶ್ವರ್ಯ ಕೊಟ್ಟಾನ, ಸಂತಾನ ಕೊಡದ ಮರ್ತು ಬಿಟ್ಟಾನ. ನಿನಗ ಮಕ್ಕಳಿಲ್ಲದ ಚಿಂತೆ, ನನಗ ಮಕ್ಕಳಿದ್ದು ಚಿಂತೆ.
1: ಶಾಂತ, ನೀ ತಪ್ಪ ತಿಳ್ಕೋದಿದ್ರ ನಿನಗೊಂದು ಸಮಾಧಾನ ಸಂಗತಿ ಹೇಳ್ತೀನಿ, ಕೇಳ್ತೀನಿ?
2: ಹೇಳ್ರಾಧ. ಸಂಕಟ ಸಮಯದೊಳಗ ಬಂಧು ಬಳಗದವರು ದೂರ ಸರಿದು ಹೋಗ್ತಾರ, ಉತ್ತಮ ಸ್ನೇಹಿತರು ಮಾತ್ರ ಸಹಾಯ ಮಾಡ್ತಾರ. ನೀನು ನನ್ನ ಆತ್ಮೀಯ ಗೆಳತಿ, ನನ್ನ ದುಃಖ ದೂರಾಗೋ ಉಪಾಯ ನೀನರ ಹೇಳು ರಾಧ, ನೀನರ ಹೇಳು.
1: ಶಾಂತ, ನಿನ್ ಮಗಳನ್ನ ದತ್ತಕ್ಕೆ ತಗೋತೀನಿ, ಕೊಡ್ತೀನಿ.
2: ನೀ ಖರೆ ಹೇಳ್ತೀಯೋ ಅಥವಾ ನನ್ನ ಕೂಡ ಏನಾರ ಚಾಸ್ತಿ ಮಾಡ್ತೀಯೋ?
1: ಚೇಚೆ ಇಲ್ಲ, ದೇವ್ರ ಸಾಕ್ಷಿಯಾಗಿ ನಾ ನಿಜಾನ ಹೇಳ್ತೀನಿ.
2: ರಾಧಾ, ನಿನ್ನ ಉಪಕಾರನ ನಾ ಈ ಜನ್ಮದೊಳಗ ಮರೆಯೋದಿಲ್ಲ. ನನ್ನ ಮಗಳು ಅನಾಥಾಶ್ರಮದೊಳಗ ಬೆಳೆಯೋ ಬದಲು ನಿನ್ನ ತೊಡಿ ಮೇಲೆ ಬೆಳೀತಾಳೆ. ದೇವ್ರು ನಿಜವಾಗ್ಲೂ ದೊಡ್ಡವ, ನಿಜವಾಗ್ಲೂ ದೊಡ್ಡವ.
0: ಹೌದಮ್ಮ.
1: ಒಮ್ಮೆಲೆ ನಿರ್ಧಾರ ತಗೋಬೇಡ, ಪೂರ್ಣ ವಿಚಾರ ಮಾಡು.
2: ಅಪ್ಪ,
0: ಏನಮ್ಮ?
2: ನಿನ್ನ ಅಳಿಯಾಗ ಬೇಡಾಗಿತ್ತು ಈ ನನ್ನ ಮುದ್ದು ಮಗಳನ್ನ ರಾಧಾ ದತ್ತಕ್ಕೆ ತಗೊಂತಾಳಂತ ಕೊಟ್ಟು ಬಿಡ್ಲೇನಪ್ಪ?
1: ಹೌದ್ ಕಾಕ.
0: ನೋಡ್ ಶಾಂತ, ನಿನ್ನ ಮಗಳ ಬಗ್ಗೆ ನೀನ ನಿರ್ಧಾರ ತಗೋ, ಈ ವ್ಯವಹಾರದಾಗ ನಾ ಕೈ ಹಾಕದಲ್ಲವ.
2: ಹೊಡೆದ ತಂದಿಗೆ ಬೇಡಾಗಿದ್ದು ನನ್ನ ಮಗಳನ್ನ ನನ್ನ ಗೆಳತಿಗೆ ನಾ ದತ್ತಕ್ಕೆ ಕೊಟ್ಟು ಬಿಡ್ತೀನಪ್ಪ.
0: ಅಂದಂಗ ರಾಧಾ.
1: ಏನ್ ಕಾಕ?
0: ನೀನು ನಿನ್ನ ಗಂಡನ್ ಕೇಳಿ ಮುಂದಡಿ ಇಡ್ಬೇಕವ. ನಿನ್ನ ಗಂಡ ನೋಡು, ಗಂಡು ಮಗನ್ನ ದತ್ತಕ್ಕೆ ತಗೋಬೇಕು ಅಂತ ಇಚ್ಛಾ ಇದ್ರೆ ನೀ ಈ ಹೆಣ್ಣು ಇದೇನ್ ಮಾಡ್ತಿ ನೋಡು. ನಿನ್ ಸಂಸಾರಕ್ಕೂ ಈ ಹೆಣ್ಣು ಮಗು ಮುಳ್ಳಾದೀತು ಅಂತ.
1: ಹೆಣ್ಣು ಮಗನ ದತ್ತಕ್ ತಗೋಬೇಕಂತ ಹೇಳಿ ನಾವಿಬ್ರು ವಿಚಾರ ಮಾಡೇವಿ.
0: ಹೌದನ?
1: ಗಂಡು ಮಗನ ದತ್ತಕ್ ತಗೊಂಡ್ರ ಅವನ್ ಜೋಪಾನ ಮಾಡ್ಬೇಕು, ಸಾಲಿ ಕಲಿಸ್ಬೇಕು, ಮದುವೆ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಅವ ತನ್ನ ಹೆಂಡತಿ ಮಾತ್ ಕೇಳ್ಕೊಂಡು

0: ಇಟ್ಬಿಟ್ರೆ ನಾವು ಮಾಡಿದ್ದೆಲ್ಲ ಹೊಳಗ್ ಹುಣಸಿಣ್ತಾವ್ರ ಮನಸ್ಸಿಗೆ ದುಃಖ ಆಗ್ತದ. ಒಂದ್ ಹೆಣ್ಣು ಮಗನ್ ದತ್ತಗ್ ತಗೊಂಡು ಆಕೆ ಸಾಲಿ ಕಲಿಸಿ ಒಳ್ಳೆ ಸಂಸ್ಕೃತಿ ಹೇಳ್ಕೊಟ್ಟು ಚಲೋ ವರ ನೋಡಿ ಮದ್ವೆ ಮಾಡಿ ಕನ್ಯಾದಾನ ಮಾಡಿದ ಫಲ ಪಡೆದು ಪಾವನರಾಗ್ತೀವಿ ನಾವು.
1: ರಾಧಾ, ಇಷ್ಟು ಚಲೋ ಭಾವನಾ ನಿನ್ ಮನಸ್ಸಿನಾಗಿದ್ರೆ ನೀ ನನ್ನ ಮೊಮ್ಮಗಳನ್ನ ದತ್ತಕ್ ತಗೊಳ್ಳಿಕ್ಕೆ ನಂದೇನು ಅಭ್ಯಂತರ ಇಲ್ಲವ.
0: ಆದ್ರ ಕೆಲವೊಂದ್ ಕರಾರ
2: ನಿನ್ ಕರಾರ ಏನಿದ್ರು ಹೇಳು.
0: ನಿನ್ ಮಗಳನ್ನ ನೀನು ನನಗ್ ಕೊಟ್ಮೇಲೆ ನಿನ್ ಅಂತಃಕರ ನೂಕಿ ಬಂದು ನಿನ್ ಮಗಳನ್ನ ಬೇಡ್ಲಿಕ್ ನನ್ ಕಡೆ ಬರಬಾರ್ದ? ನಿನ್ ಮಗಳು ನನ್ ಹತ್ರ ಇದ್ ಸಂಗತಿ ನಿನ್ ಗಂಡಗೂ ಗೊತ್ತಾಗ್ಬಾರ್ದು. ನಿನ್ ಮಗಳು ನನ್ ಮಗಳಾಗಿ ಬೆಳೆದು ಕೊನೆಯವರೆಗೂ ನನ್ ಮಗಳಾಗಿ ಉಳಿಬೇಕು. ಇದಕ್ಕ ಒಪ್ಪಿಗಿದ್ರ ನೀನ್ ನನಗ್ ವಚನ ಕೊಡು.
2: ನೋಡ್ರಾಧ, ನಿನ್ನ ಕೈ ಮೇಲ್ ಕೈ ಹಾಕಿ ನಾನ್ ನಿನಗ್ ವಚನ ಕೊಡ್ತೀನಿ.
0: ಖರೇನ?
2: ಇವತ್ತ ನನ್ನ ಮಗಳನ್ನ ನಾನ್ ನಿನಗ್ ದತ್ತು ಕೊಟ್ಟೇನಿ. ಆಕಿ ಮೇಲೆ ನಂದೇನೂ ಹಕ್ಕಿಲ್ಲ.
0: ಹೌದಲ್ಲ?
2: ನಾನು ಮತ್ತ ನಮ್ಮಪ್ಪ ಈ ವಿಷಯ ಗುಪ್ತವಾಗಿಡ್ತೀವಿ. ಇಷ್ಟು ಸಾಕು, ಇನ್ನೇನಾರು ಹೇಳಬೇಕು?
0: ಸಾಕು ಸಾಕು, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಬೇಡ.
2: ಹಿಡಿ, ನನ್ನ ಕೈಯಾರೆ ನನ್ನ ಮಗಳನ್ನ ನಿನ್ನ ಉಡಿಯಾಗ
0: ನನ್ ಮಗಳ ಕರ್ಕೊಂಡು ಹೋಗ್ತೇನೆ. ನಾನು ಬರ್ತೀನಿ ಕಾಕ. ನಾನು
1: ಹೋಗಮ್ಮ.

0: ಡ್ಯಾಡಿ.
1: ಅರೇ ಏನಿದು ಅಗ್ನಿಶ್ ಬಂದ್ ನೋಡು.
0: ಅಗದಿ ಬರೋಬರಿ ವೇಳಕ್ಕೆ ಬಂದಿ, ನಾಳೆ ನಿನ್ ಹುಟ್ಟಬಲ್ಲೇನು.
2: ಮಮ್ಮಿ ನಾಳೆ ತನಕ ನನ್ಗೆ ಇಲ್ಲಿ ಇರ್ಲಿಕ್ಕೆ ಟೈಮ್ ಇಲ್ಲ, ನಾನು ಮತ್ತೀಗ ಹೊರಡ್ಬೇಕು.
1: ಇಷ್ಟ ಅವಸರ ಇಟ್ಕೊಂಡು ಯಾಕೆ ಬಂದ್ಯೋ?
2: ಕೆಲಸದ
1: ಅಲ್ಲಪ್ಪ, ಈಗ ಮೂರ್ನಾಲ್ಕು ತಿಂಗಳಿಂದ ನಿನ್ನಿಂದ ಒಂದು ಪತ್ರ ಸಹಿತ ಇಲ್ಲ.
0: ನೋಡ್ರಿ ನೋಡ್ರಿ
1: ಅಲ್ಲೋಡು, ಹೆಂಗೋ ಬಂದಿದ್ದಿ, ಇನ್ನೊಂದು ನಾಲ್ಕು ದಿವಸ ಇದ್ದು ಹೋಗು.
2: ಡ್ಯಾಡಿ ಅಭ್ಯಾಸ ಮಾಡೋದ್ರಾಗ ಎಲ್ಲಾ ವೇಳೆ ಕಳ್ದು ಹೋಗ್ತದ, ನಿಮಗ್ ಪತ್ರ ಬರೀಲಿಕ್ಕೆ ಟೈಮ್ ಸಿಗುದಿಲ್ಲ.
0: ಅಗ್ನಿಶಾ ಮೊದಲ ದೇವ್ರ ಕೋಣೆಗೆ ಹೋಗಿ ನಮಸ್ಕಾರ ಮಾಡು.
1: ಹೋಗು,
0: ನಿಮ್ ತಂದೆಯವ್ರಿಗೆ ನಮಸ್ಕಾರ ಮಾಡು.
2: ವಾಟ್ ಯು ಆರ್ ಸೇಯಿಂಗ್ ಮಮ್ಮಿ, ಹಳೆ ಕಾಲದ ಹಳ್ಳಿ ಗುಗ್ಗುಗಳ ತರ ದೇವ್ರ ಮೂರ್ತಿಗೆ ನಮಸ್ಕಾರ ಮಾಡೋದು ನಂಗೆ ಸೇರುದಿಲ್ಲ.
0: ಅಗ್ನಿಶಾ,
2: ಓ ಈಗ ಮಾರ್ನಿಂಗ್ 9:00. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮಮ್ಮಿ.
0: ಏನೋ ಏನೋ ಇದು, ಇದೇನ್ ನೀ ಕಾಲೇಜ್ನ ಕಲ್ತಿದ್ದು? ಹಿರಿಯರಿಗೆ ನಮಸ್ಕಾರ ಮಾಡೋ ಪದ್ಧತಿ, ಭಾರತೀಯ ಸಂಸ್ಕೃತಿ ಗಾಳಿ ತೂರು ಬಿಟ್ಟೇನೋ.
1: ಅವ ಇದೇ ಈಗಾರ ಬಂದಾನ, ಅವನ್ ತಲೆಯಾಗ ಪದ್ಧತಿ ಸಂಸ್ಕೃತಿ ಅಂತ ಎಲ್ಲ ಯಾಕೆ
0: ತುರುಕ್ತಿದ್ಯಾ?
1: ನೋಡು, ಒಳ ಕರ್ಕೊಂಡು ಹೋಗಿ ಚಹಾ ಮಾಡ್ಕೊಡು, ಇವತ್ತನ ಪಕ್ವಾನದ ಅಡಿಗೆನು ಮಾಡಿಬಿಡು, ಅವನು ಹುಟ್ಟು ಹಬ್ಬ ಇವತ್ತ ಆಚರಿಸ್ಬಿಡೋಣ.
2: ಡ್ಯಾಡಿ ಚಹಾ ಕುಡ್ಕೋತ ಊಟ ಮಾಡ್ಕೋತ ಇಲ್ಲಿ ಕೂಡ್ಲಿಕ್ಕೆ ನನಗೆ ಟೈಮ್ ಇಲ್ಲ.
1: ಏನು
2: ಈಗಿಂದ ಈಗ 2,000 ಕೊಡು.
1: ಅಲ್ಲೂ ಇಷ್ಟು ಹಣ ಈಗ ಯಾಕೆ ಬೇಕು? ಪ್ರತಿ ತಿಂಗಳ ನಿನ್ನ ಕಾಲೇಜ್ ಫೀಸ್ಗೆ, ಹಾಸ್ಟೆಲ್ ಖರ್ಚಿಗೆ ಅಂತ ಹೇಳಿ ಪುಸ್ತಕ ಕೊಡ್ಲಿಕ್ಕೆ ಸಾಕಷ್ಟು ಹಣ ಕೊಟ್ಟೆನಲ್ಲ.
2: ಓ ಡ್ಯಾಡಿ, ನೀವು ಕಳಿಸಿದ ಹಣ ನನಗೆ ಸಾಲುದಿಲ್ಲ. ಈ ಸಲ ನಾನು IAS ಪರೀಕ್ಷೆ ಕಟ್ಟಬೇಕಂತ ಮಾಡೀನಿ, ಅದ್ರ ಪರೀಕ್ಷಾ ಫಾರ್ಮ್ ತುಂಬೋದು ಇವತ್ತ ಕೊನೆ ದಿನ. ಅಭ್ಯಾಸ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪುಸ್ತಕ ಖರೀದಿ ಮಾಡ್ಬೇಕು.
1: ವಾಹ ವಾ ವಾಹ ವಾ, ಮಗ ಅಂದ್ರೆ ಹಿಂಗಿರ್ಬೇಕು. ಕೇಳ್ದೇನಾ ಶಾಂತ?
0: ನನ್ನ
1: ಮಗ IAS ಆಫೀಸರ್ ಆಗ್ತಾನ.
0: ಬಹಳ ಚಲೋ ಆತು. ಆದ್ರೆ ಈಗ ನೀವು ಅವ ಬೇಡದಷ್ಟು ಹಣ ಅವನ ಕೈಯಾಗ ಕೊಡ್ಬೇಡ್ರಿ. ಅವನ್ ಜೋಡಿಲಿ ನೀವು ಹೋಗಿ ಅವ್ನ್ ಬೇಕಾದ ಪುಸ್ತಕ ಕೊಂಡು ಕೊಟ್ಟು ಪರೀಕ್ಷಾ ಫಾರ್ಮ್ ನೀವ ತುಂಬಿಸಿ ಬರ್ರಿ.
2: ಏನ್ ಮಮ್ಮಿ ನೀನ್, ನಾ ಇನ್ನೂ ಸಣ್ಣ ಎಳೆ ಮಗು ಅಂತ ತಿಳಿದೇನ?
1: ನಿನ್ನ ಮಮ್ಮಿ ಎಲ್ಲದಕ್ಕೂ ಬಹಳ ಬಹಳ ವಿಚಾರ ಮಾಡಿರ್ತಾಳ. ನಾ ನಿನಗೆ 2,000 ಕೊಡ್ತೀನಂತ ನೀ ಯಾಕೆ ಕಳಜಿ ಮಾಡ್ತಿದ್ದಿ? ಜ್ವಾಕಿಯಿಂದ ತಗೊಂಡ್ ಹೋಗ್.
0: ಒಂದ್ ಕಪ್ ಹಾಲು ತಂದು ಕೊಡ್ತೀನಿ, ಕುಡಿದು ಹೋಗಂತಿ ತಡಿ.
1: ಇತ್ತು ಇಲ್ಲೋಡು, 2,000 ಅವ ತಗೋ.
2: ಥ್ಯಾಂಕ್ ಯು ಡ್ಯಾಡಿ, ನಾ ಇನ್ ಹೊರಡ್ತೀನಿ.
0: ಏ ಅಗ್ನಿಶಾ, ಹಾಲು ಒಂದ್ ಗುಟಕ ಹಾಲು ಸಹ ಕುಡಿಲಾರ್ದ ಹೋಗ್ಬಿಟ್ಟ. ಏನ್ರಿ ಇವತ್ತ ಅವನ ವಿಚಿತ್ರ ವರ್ತನ ನೋಡಿ ನನಗೆ ಯಾಕೋ ಹೆದರಿಕೆ ಆಕತ್ರಿ. ಅವ ಸಣ್ಣವಿದ್ದಾಗ ನೀವು ಅವನ ಹಾಸ್ಟೆಲ್ಗೆ ಸೇರಿಸಿದ್ರಿ, ಹಡದವರಿಂದ ದೂರ ಉಳಿದ ಅವನಗ ದೇವರೊಳಗ ಭಕ್ತಿ, ಹಿರಿಯರೊಳಗ ನಯ ವಿನಯ ಸೌಜನ್ಯ ಏನೂ ಗೊತ್ತಾಗ್ಲಿಲ್ಲ.
1: ಅಭ್ಯಾಸ ಹಾಳಾಗ್ತದಂತ ಹೇಳಿ ಅವ ಗಡಿಬಿಡಿಂದ ಹೋಗ್ಯಾನ. ನೀ ಏನು ಕೆಟ್ಟ ಅನ್ಸ್ಕೋಬೇಡ.
0: ಮಗನ ಮುದ್ದು ಮಾಡಿ ಬೆಳೆಸಿ ಅವ ಬೇಡದಷ್ಟು ಹಣ ಕೊಡೋ ಪದ್ಧತಿ ಚಲೋ ಅಲ್ಲ. ಈಗ ಅವ ದೊಡ್ಡವಾಗ್ಯಾನ, ಈ ವಯಸ್ಸಿನಾಗ ದಾರಿ ತಪ್ಪೋ ಸಂಭವ ಇರ್ತದೆ. ಇಲ್ಲೋಡ್ರಿ, ಇನ್ನೊಂದೆರಡು ದಿನ ಬಿಟ್ಟು ನೀವ ಅವನ ಕಡೆಗೆ ಹೋಗಿ ಹಾಸ್ಟೆಲ್ ವಾರ್ಡನ್ ಭೇಟಿಯಾಗಿ ಅವನ ಬಗ್ಗೆ ವಿಚಾರ ಮಾಡ್ಬರ್ರಿ. ಎಷ್ಟೆಷ್ಟು ಪುಸ್ತಕ ಕೊಂಡಾನ ಏನು ನೋಡಿ ಬರ್ರಿ.
1: ಏನ್ ಹುಚ್ಚಿದ್ದೀಯ ನೀನು, ನಿನ್ನ ಮಗನ ಮ್ಯಾಲ ನಿನಗ ವಿಶ್ವಾಸ ಇಲ್ಲ? ಅಲ್ಲ, ಅವ IAS ಆಫೀಸರ್ ಆದ್ಮ್ಯಾಲ ಅವನ ಬಗ್ಗೆ ನಿನಗೆ ಹೆಮ್ಮೆ ಅನಿಸ್ತದ ನೋಡು ಅಂತ.
0: ಏನಾಗ್ತಾನೋ ಏನು, ಮ್ಯಾಟ್ರಿಕ್ ಪರೀಕ್ಷೆದೊಳಗ 2 PUC 2 2 ಫೇಲ್ ಆದವ IAS ಪರೀಕ್ಷೆ ಪಾಸ್ ಆಗ್ತಾನ, ಹೆಂಗಾಗ್ತಾನೋ ಏನು.
3: ಅಮ್ಮ, ಏ ಅಮ್ಮ, ನಾ ಸ್ಟೇಷನ್ಗೆ ಹೋಗ್ತೀನಿ.
4: ಸವಿತಾ, ಊಟಕ್ಕೆ ಎಷ್ಟು ಗಂಟೆಗೆ ಮನೆಗೆ ಬರ್ತಿ?
3: ಹಾ ಅಂದಂಗ ಇವತ್ ನನ್ನ ಊಟದ ಹಾದಿ ನೋಡ್ಬೇಡ ನೀನು, ನೀವು ಉಂಡ್ಬಿಡು. ಕೆಲವು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾನು ಬ್ಯಾರೆ ಬೇರೆ ಊರಿಗೆ ಹೋಗ್ಬೇಕಾಗದ, ತಿರುಗ್ ಬರ್ಲಿಕ್ಕೆ ರಾತ್ರಿ ಆದ್ರೂ ಆಗ್ಬಹುದು.
4: ಹಗಲು ಹೊತ್ನಾಗ ನೀನು ಬೇಕಾದಷ್ಟು ಹೆಚ್ಚಿಗೆ ಕೆಲಸ ಮಾಡು, ಆದ್ರ ಹೊತ್ತು ಮುಳುಗೋದ್ರೊಳಗ ಮನಿ ಸೇರವ.
3: ಏನು
4: ಹೆಣ್ಣು ಹುಡುಗಿ ರಾತ್ರಿ ವೇಳೆ.

0: ಆಗ ಬರೂರಾಗ ವಸ್ತಿ ಇರ್ಬೇಡವ, ನಿನ್ ಸಲುವಾಗಿ ನನ್ ಕಾಳಜಿ ಆಗ್ತದವ.
1: ಅಮ್ಮ ಅಮ್ಮ, ನೀ ಬಹಳ ಅಂಜುಬುರ್ಕಿದ್ದಿ ನೋಡು. ಈ ಖಾಕಿ ಬಟ್ಟಿ ನನ್ ಮೈ ಮೇಲಿದ್ರ ನನ್ನಲ್ಲಿ ಧೈರ್ಯ, ಸಾಹಸ, ಉತ್ಸಾಹ ಉಕ್ಕೇರ್ತದ.
0: ಆದ್ರೂ ಎಷ್ಟಾದ್ರೂ ನೀ ಹೆಣ್ಣು, ನಿನ್ಗೊಂದು ಒಳ್ಳೆ ವರ ನೋಡಿ ಈ ವರ್ಷ ನಿನ್ ಮದ್ವೆ ಮಾಡ್ಲಿಕ್ಕೆ ನಿಮ್ಮ ಅಪ್ಪ ಹೇಳ್ತೀನಿ.
1: ಪೊಲೀಸ್ ಅಧಿಕಾರಿ ಅದ್ನ ನೋಡಿ ವರಗಳೆಲ್ಲ ಹೆದರು ಓಡೇ ಹೋಗ್ತಾರ. ನನಗ್ ಸರಿ ಸಮ ಇರುವಂತ ವರ ನಿಮ್ಗೆಲ್ ಸಿಗ್ಬೇಕು?
0: ಬಹಳಷ್ಟು ವರದಕ್ಷಿಣೆ ಕೊಟ್ರ ವರಗಳು ನಮ್ಮನೆ ಮುಂದ್ ಸಾಲುಗಟ್ಟಿ ನಿಲ್ತಾರ.
1: ಹಾ ಹಾ ಹಾ ಅಮ್ಮ, ವರದಕ್ಷಿಣೆ ತಗೊಳ್ಳೋದು ಅಪರಾಧ, ಹಂಗ ವರದಕ್ಷಿಣೆ ಕೊಡೋದು ಮಹಾ ಅಪರಾಧ. ನಾನು ವರದಕ್ಷಿಣೆ ವಿರೋಧಿ.
0: ಆತ್ ಬಿಡು, ನಿನ್ ಇಚ್ಛೆ ಅಂತೆ ಆಗ್ಲಿ. ಲಘೂನ ನಿನ್ಗ ಬಾಸಿಂಗ್ ಬಲ ಕೂಡ ಬರ್ಲಿ.
1: ಅದಿರ್ಲಮ್ಮ, ನಂಗೀಗ ಟೈಮ್ ಆತು, ನಾ ಸ್ಟೇಷನ್ಗೆ ಹೋಗ್ ಬರ್ತೀನಿ.
0: ಹೋಗ್ ಬಾ. ನನ್ನ ಹೊಟ್ಟೆಗ್ ಹುಟ್ಟದಿದ್ರು ನನ್ ಉಡ್ಯಾಗ ಬೆಳೆದ ನನ್ನ ಮಗಳು ಸವಿತಾ ಆದರ್ಶ ಮಹಿಳೆ ಆಗೋದ್ರಾಗ ಸಂದೇಹನೇ ಇಲ್ಲ.
2: ಏನದ ಪೇಪರ್ನಾಗ, ಅತಿವೃಷ್ಟಿಯಿಂದ ಬೆಳೆಗೆ ಹಾನಿ.
1: ಬೆಳಗ್ಗೆ ಪೇಪರ್ ಹಿಡ್ಕೊಂಡು ಕೂತ್ರ ನಿಮ್ ಕೆಲಸ ಮುಗಿಲಿಲ್ಲ.
2: ಅತಿವೃಷ್ಟಿಯಿಂದ ಬರಗಾಲ, ಛಚ, ಏನ್ ಸುದ್ದಿಪ್ಪ ಇವು? ಎಲ್ಲ ಕಡೆ ಸರಿಯಾಗಿ ಮಳೆ ಅಂತೂ ಸುರಿಸೂದ ಇಲ್ಲ ಬೇಡ
1: ರೀ.
2: ಏನು ಆರೋಪಿಯ ಬಂಧನ? ಬಾಬಾ, ಯಾವ ಆರೋಪಿ ಅವ? ಇದೆಷ್ಟು ಸುದ್ದಿ, ಓದ್ಬಿಡ್ತೇನೆ ತಡಿಯ. ಯಾಕೆ ಓದ್ರಲಿಕ್ಕೆ ಇಲ್ಲಿ ನೋಡ್ಲಿ,
1: ಲಗು ಲಗು ಓದಿ ಮುಗಿಸ್ರಿ.
2: ಬಂದ್ರ ಬಾರಿ ಕೇಳು.
1: ಏನದು
2: ನೋಡು, ಬೆಂಗಳೂರು ಹಾಸ್ಟೆಲ್ದಲ್ಲಿ ವಾಸವಾಗಿದ್ದ ಅಗ್ನಿಶನ್ ಎಂಬ ವಿದ್ಯಾರ್ಥಿಯು ಸಹಪಾಠಿಯೊಬ್ಬಳನ್ನು ಕೊಲೆಗೈದು ಪರಾರಿ ಆಗಿದ್ದನು.
1: ಅಗ್ನಿ
2: ತನ್ನನ್ನು ಲಗ್ನವಾಗಲು ಸಹಪಾಠಿಗೆ ಒತ್ತಾಯಿಸುತ್ತಿದ್ದನು. ಅವಳು ಒಪ್ಪದ ಕಾರಣ ಕುಡಿದ ಅಮಲಿನಲ್ಲಿ ಅವಳ ಕುತ್ತಿಗೆ ಹಿಚ್ಚಿಕ್ಕಿ ಕೊಂದು ತಲೆ ಮರೆಸಿಕೊಂಡಿದ್ದನು. ನಿನ್ನೆ ಮಹಿಳಾ ಪೊಲೀಸ್ ಅಧಿಕಾರಿಯ ಕೈಗೆ ಸಿಕ್ಕು ಬಂಧಿತನಾಗಿದ್ದಾನೆ. ತನ್ನ ತಂದೆಯ ಹೆಸರು ಪ್ರಶಾಂತ ಎಂದು ಆರೋಪಿ ಹೇಳುತ್ತಿದ್ದಾನೆ. ಏನದು,
1: ನಿನ್ನೆ ನಮ್ಮ ಅಗ್ನಿಶೈಲಿ ಬಂದಿದ್ದ ಸುದ್ದಿ ಅವಂಗ ಸಂಬಂಧ ಇರ್ಬೇಕನ್ರಿ?
2: ಅಲ್ಲ, ನನ್ನ ಮಗ ಹಿಂಗ್ ಮಾಡ್ತಾನಂತ ನನಗನ್ಸಿದ್ದಿಲ್ಲ. ಅವ ಹೋದ ಜನ್ಮದ ನನ್ನ ವೈರಿ, ಹೆತ್ತವರಿಗೆ ಹಾಸ್ಟೆಲಿಗೆ ಕಾಲೇಜಿಗೆ ಕಳಂಕ ತಂದ.
1: ಅವಾಗ ಬಹಳ ಸಲಿಗೆ ಕೊಡ್ಬೇಡ್ರಿ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ.
2: ಇಲ್ಲಡ, ನಾವಿಬ್ರು ಇಲ್ಲಿ ಅಳ್ಕೋತ ಕೊಡುದು ಬೇಡ.
1: ಏನ್ ಮಾಡೋದ್ರ ಮುಂದ?
2: ಈಗಿಂದೀಗ ಬೆಂಗಳೂರಿಗೆ ಹೋಗಿ ಮಹಿಳಾ ಪೊಲೀಸ್ ಅಧಿಕಾರಿಗೆ ಭೇಟಿಯಾಗೋಣ. ನಡಿಯ, ಅವ್ರು ಬೇಡದಷ್ಟು ಲಂಚ ಕೊಟ್ಟು ನಮ್ಮ ಮಗನ ಬಂಧನದಿಂದ ಬಿಡಿಸ್ಕೊಂಡು ಬರೋಣ.
1: ನಡ್ರಿ, ಈಗ ಸದ್ಯ ಯಾವ ಗಾಡಿ ಸಿಗ್ತದನೋ ಅದಕ್ಕೆ ಹೋಗ್ಬಿಡೋಣ.
2: ನಮಸ್ಕಾರ ರೀ.
1: ನಮಸ್ಕಾರ, ಯಾರು ನೀವು?
2: ಈಕೆ ನನ್ನ ಮಿಸ್ಸೆಸ್.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ.
2: ನಮ್ಮ ಮಗ ಅಗ್ನಿಶನ್ನ ಕೊಲೆ ಆರೋಪದ ಮೇಲೆ ನೀವು ಬಂಧನ ಮಾಡಿದ್ದು ಸುದ್ದಿ ಪತ್ರಿಕೆ ಒಳಗೆ ಓದೇನಿ, ಅದಕ್ಕೆ ಬಂದೆ.
1: ಓಹೋ, ನೀವು ಆರೋಪಿ ಅಗ್ನಿಶನ್ ತಂದಿತ ಏನು? ಏನ್ ಕೆಲಸ?
2: ನಮ್ಮ ಮಗ ಸುಶಿಕ್ಷಿದ್ದಾನ, ಅವ ನಿರುಪರಾಧಿ ರೀ. ನಿಮಗ ಕೈ ಮುಗಿದ್ ಹೇಳ್ತೀನಿ, ಅವನ್ ಬಿಟ್ಟು ಬಿಡ್ರಿ,
1: ಬಿಟ್ಟು ಬಿಡ್ರಿ,
2: ಬಿಟ್ರಿ.
1: ನಿಮ್ ಮಗ ಅಪರಾಧಿನೋ ನಿರಪರಾಧಿನೋ ಅನ್ನೋದನ್ನ ಕೋರ್ಟ್ನೊಳಗ ನ್ಯಾಯಾಧೀಶರು ನಿರ್ಣಯ ಮಾಡ್ತಾರ. ಆರೋಪಿಗಳನ್ನ ಹಿಡಿದು ಹಾಕೋದು ನನ್ನ ಕರ್ತವ್ಯ, ನನ್ನ ಕೆಲಸ ನಾ ಮಾಡಿನಿ.
3: ನನ್ನ ಮಗನ ಕೋರ್ಟಿಗೆ ಕಳಿಸ್ಬೇಡ್ರಿ, ಕೋರ್ಟಿಗೆ ಕಳಿಸ್ಬೇಡ್ರಿ. ನಿಮ್ ಕಾಲಿಗೆ
1: ಬೀಳ್ತೀನಿ. ದೂರ ದೂರ ಸರ್ದಿ, ನೀವು ನನ್ನ ಕಾಲಿಗೆ ಬೀಳ್ಬೇಡ. ವಯಸ್ಸಿನಾಗ ನನಗಿಂತ ನೀ ಹಿರಿಯಾಕಿದ್ದಿ, ನನ್ನ ತಾಯಿ ಸಮಾನಿದ್ದಿ.
3: ಬೇರೆ ಯಾರೋ ಕೊಲೆ ಮಾಡಿ ನನ್ನ ಮಗನ ಮೇಲೆ ಹಾಕಿರ್ಬೇಕು, ನನ್ನ ಮಗ ಅಂತವಲ್ರಿ.
1: ನಿಮ್ ಮಗ ಎಂಥವ ಅನ್ನೋದು ಈ ಭಾಗದ ಎಲ್ಲಾ ಜನರಿಗೂ ಗೊತ್ತದ. ಇಷ್ಟ ದಿವಸ ಅವನ್ ಕಳತನ, ಸುಳ್ತನ, ಗುಂಡಾಗಿರಿ ಎಲ್ಲಾ ಮುಚ್ಚೋಗಿತ್ತು. ಅವ ತನ್ನ ಸಹಪಾಠಿ ಹುಡುಗಿನ ಕೊಲೆ ಮಾಡಿದ್ದಕ್ಕ ಸಾಕಷ್ಟು ಸಾಕ್ಷಿ ಸಿಕ್ಕಾವ. ನನ್ ಮುಂದ ಅವನ ತನ್ನ ತಪ್ಪು ಒಪ್ಕೊಂಡಾನ. ನಿಮ್ ಮಗನ್ ಬಗ್ಗೆ ನನ್ ಮುಂದ ನೀವ್ ಏನು ಹೇಳ್ಬೇಡ್ರಿ. ಕೋರ್ಟಿ ನಿರ್ಣಯ ಆಗೋವರೆಗೂ ಅವ ಜೈಲಿನೊಳಗ ಬಿದ್ದಿರ್ತಾನ.
2: ಬಾಯ್ ಸಾಹೇಬ್ರ, ನಾ ನಿಮ್ ಕೈ ಬೆಚ್ಚಗ ಮಾಡ್ತೀನಿ. ಇಲ್ ನೋಡ್ರಿ, ಇವನ್ ತಗೊಳ್ರಿ. ಇನ್ನು ಬೇಕಂದ್ರೆ ನೀವು ಬೇಡದಷ್ಟು ಹಣ ಕೊಡ್ತೀನಿ, ನನ್ನ ಮಗನ್ ಬಿಟ್ಬಿಡ್ರಿ.
1: ಹಣ ತಗೊಂಡು ಒಬ್ಬ ಅಪರಾಧಿನ ನಿರಪರಾಧಿ ಅಂತ ಜೈಲಿನಿಂದ ಹೊರಗ್ ಬಿಟ್ಟು ನನ್ ಮೈ ಮೇಲಿರೋ ಈ ಖಾಕಿ ಬಟ್ಟಿಗೆ, ನನ್ನ ಕರ್ತವ್ಯಕ್ಕ, ನನ್ನ ದೇಶಕ್ಕ ನಾನು ದ್ರೋಹ ಮಾಡ್ಲೇನು? ಲಂಚ ಸ್ವೀಕರಿಸೋದು ಅಪರಾಧ, ಕೊಡೋದು ಮಹಾ ಅಪರಾಧ ಅಲ್ರಿ. ಮಕ್ಕಳು ಹಡಿಯೋದ್ ಮಾತ್ರ ನಿಮ್ಗ್ ಗೊತ್ತು, ಹೆಂಗ್ ಬೆಳೆಸ್ಬೇಕು ಅನ್ನೋದ್ರ ಅರಿವ ಇಲ್ಲ ನಿಮ್ಗ?
2: ಬಾಯ್ ಸಾಹೇಬ್ರ, ನೀವು ನಮಗೆ ಏನ್ ಬೇಕಾತನ್ರಿ? ನಮಗ್ ತಪ್ಪು ಆಗಿದ್ರಿ ಮೇಡಮ್, ಕ್ಷಮಾ ಮಾಡ್ರಿ, ನನ್ನ ಮಗನ್ ಬಿಟ್ಟು ಬಿಟ್ಟು. ಮೇಡಮ್
1: ನೋಡ್ರಿ, ಈಗ ನೀವು ಏನ್ ಹೇಳಿದ್ರು ನಿಮ್ ಮಗನ್ ಬಿಡುದಿಲ್ಲ. ನನಗ ಬ್ಯಾರೆ ಕೆಲ್ಸ ಅವ, ಈಗ ನೀವು ಹೋಗ್ಬಹುದು.
2: ಹೋಗೇ ಬಿಟ್ರಲ್ಲ. ಅಲ್ಲ, ಈ ಪೊಲೀಸ್ ಅಧಿಕಾರಿ ಬಹಳ ಖಡಕ್ ಇದ್ದಂಗ ಕಾಣಿಸ್ತದೆ. ಹೊರಟ ಹೋಗ್ಬಿಟ್ರು,
1: ಹೋಗಿ ಬಿಟ್ರಲ್ರಿ.
2: ಇನ್ ನಮ್ ಮಗ ನಮ್ ಕೈ ಸಿಗೋದಿಲ್ಲ, ಒಳ್ಳೆ ಊರ್ಗ ಹೋಗೋಣ ನಡಿ.
1: ಇಲ್ಲೋಡ್ರಿ, ಈಗ ನಂಗೆ ನೆನಪಾತು.
2: ಏನ
1: ಈ ಊರಾಗ ನನಗೆ ಕೇಳ್ತಿದ್ದಾಳ, ಆಕಿ ಗಂಡ ಒಳ್ಳೆ ಪ್ರಸಿದ್ಧ ವಕೀಲ ಅದಾನ, ಅವ್ರ ಮನೆಗೆ ಹೋಗಿ ಸಹಾಯ ಕೇಳೋಣ್ರಿ.
2: ಅಲ್ಲ, ಅವ್ರ ಮನೆ ಅಡ್ರೆಸ್ ನಿನಗೆ ಗೊತ್ತದೆ?
1: ಗೊತ್ತದೆ
2: ಗೊತ್ತದೆ. ಹಂಗಾರ ಹೋಗಿ ಬಿಡೋಣ ನಡಿ.
1: ಹೋಗಿ ಬಿಡೋಣ.

0: ರಾಧಾ. ಏ ರಾಧಾ.
1: ಯಾರು? ಓ ಶಾಂತ, ಬಾರಿ ಶಾಂತ.
0: ಪ್ರಶಾಂತ್, ಈಕೆ ನನ್ನ ಗೆಳತಿ ರಾಧಾ.
2: ಓ ನಮಸ್ಕಾರ.
1: ನಮಸ್ಕಾರ, ಬರ್ರಿ ಪ್ರಶಾಂತ್.
0: ರಾಧಾ, ನಿನ್ನ ಹತ್ರ ಒಂದು ಮಹತ್ವದ ವಿಷಯ ಹೇಳೋದದ.
1: ನೀನು ನನ್ನ ಕೊಟ್ಟು ವಚನ ಮರ್ತೀನೋ?
0: ಇಲ್ಲಿಲ್ಲ, ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಾ ಬಂದಿಲ್ಲ, ನನ್ನ ಮಗನ ವಿಷಯ ಮಾತಾಡ್ಲಿಕ್ಕೆ ಬಂದಿನಿ.
2: ಕೊಲಿಗಾರ ಅಂತ ಹೇಳಿ ನನ್ನ ಮಗನ ಹಿಡಿದು ಜೈಲಿಗೆ ಹಾಕ್ಯಾರ. ನಿಮ್ಮ ಪತಿ ಪ್ರಸಿದ್ಧ ವಕೀಲರಿದ್ದಾರಂತ ಶಾಂತ ನನಗೆ ಹೇಳಿದ್ಲು. ಅದಕ್ಕಂತ ನಾವು ನಿಮ್ ಕಡೆನೆ ಬಂದ್ವಿ. ದಯಮಾಡಿ
0: ರಾಧಾ, ಹಿಂದೊಮ್ಮೆ ನನ್ನ ಕಷ್ಟ ಕಾಲದಾಗ ನೀ ನನಗೆ ಸಹಾಯ ಮಾಡಿ ಪುಣ್ಯ ಕಟ್ಕೊಂಡಿದ್ದಿ. ಈಗ ನನ್ನ ಮಗನಿಂದ ನಮ್ಮ ಬಂದ ದುಃಖ ದೂರ ಮಾಡಿ ಇನ್ನಷ್ಟು ಪುಣ್ಯ ಗಳಿಸು. ನಿನಗಂಡು ಹೇಳಿ ನನ್ನ ಮಗ ನಿರಪರಾಧಿ ಆಗುವಂಗ್ ಮಾಡು.
1: ಇಷ್ಟೇ ಹೋದಲ್ಲೋ, ಅದಕ್ಕೆ ಯಾಕೆ ಕಾಳಜಿ ಮಾಡ್ತೀರಿ? ಇವರು ಕೋರ್ಟ್ ನಿಂದ ಮನೆಗೆ ಬರ್ಲಿ, ನಿಮ್ ಮಗನ್ ಕೇಸ್ ತಗೊಳಕ್ ಹೇಳ್ತೀನಿ.
0: ಹೌದಾ?
2: ವಕೀಲರು ಕೇಳಿದಷ್ಟು ಫೀ ನಾ ಕೊಡ್ತೇನ್ರಿ.
1: ನಿಮ್ ಕಡೆಯಿಂದ ಫೀ ತಗೊಂಡು ನಾ ಯಾವ ನರ್ಕಕ್ಕೆ ಹೋಗ್ಲಿ? ನಿಮ್ ಹೆಂಡತಿ ಶಾಂತ ನನಗೊಂದ್ ದೊಡ್ಡ ಕಾಣಿಕೆ ಎಂದೋ ಸಲ್ಲಿಸ್ಬಿಟ್ಟಾಳ. ಶಾಂತಾಳ ಉಪಕಾರದ ಭಾರ ನನ್ನ ತಲೆ ಮೇಲದ. ಇವತ್ತ ಆ ಉಪಕಾರಕ್ಕ ಪ್ರತ್ಯುಪಕಾರ ಮಾಡೋ ವೇಳೆ ಬಂತಷ್ಟ.
2: ಶಾಂತಾಳಿಂದ ನಿಮಗೇನು ಉಪಕಾರ ಆಗಿದೆ?
0: ಪ್ರಶಾಂತ್, ಆ ವಿಷಯ ಕೇಳ್ಬೇಡ್ರಿ. ಆ ವಿಷಯ ಗುಪ್ತವಾಗಿಡ್ತೀನಿ ಅಂತ ನಾನು ರಾಧಾಗ ವಚನ ಕೊಟ್ಟಿನಿ.
2: ಹಿಂಗೇನ ಗೆಳತ್ಯಾರ ವಿಷಯದಾಗ ನಾ ಯಾಕೆ ಕೈ ಹಾಕ್ಲಿ? ನಾ ಅದ್ರ ಬಗ್ಗೆ ಏನು ಕೇಳೋದಲ್ಲ.
1: ನೀವಿಬ್ರು ನಿಶ್ಚಿಂತಿಂದ ಒಂದೆರಡು ದಿನ ನಮ್ಮ ಮನ್ಯಾಗ ಇರ್ರಿ.
2: ರಾಧಾಬಾಯಿ, ನಿಮಗೆಷ್ಟು ಮಕ್ಕಳವ?
1: ನಮಗ ಒಬ್ಬಾಕಿನ ಮಗಳಿದ್ದ.
2: ಓ,
1: ಇವತ್ತ ಆಕಿದ ಹುಟ್ಟಿದ ಹಬ್ಬದ.
2: ನಮ್ಮ ಅಗ್ನಿಶಂದನು ಇವತ್ತಿನ ಹುಟ್ಟಿದ ಹಬ್ಬದ. ಇವತ್ ಜೈಲಿನ ಕಂಬಿ ಎಣಿಸ್ಕೋತ ಕೂಡುದಾಗ್ಯದ.
1: ನಿಮ್ ಹಿರಿಯ ಮಗ ಎಲ್ಲಿದ್ದಾನ?
2: ಅವ ಅಮೇರಿಕಾದಾಗ ಇದ್ದಾನ.
1: ಅವನ್ ಮದ್ವೆ ಮಾಡಿರೇನು?
2: ಅಮೇರಿಕಾಕ್ ಹೋಗಿ ಉಚ್ಚ ಶಿಕ್ಷಣ ಪಡೆದು ಬರ್ಲಿ ಅಂತ ಹೇಳಿ ಅವನ್ನ ಪರದೇಶಕ್ಕೆ ಕಳಿಸಿದೆ. ಅವ ಅಲ್ಲೇ ಒಂದ್ ಹುಡುಗಿನ ಕೂಡ ರಜಿಸ್ಟರ್ ಲಗ್ನನೂ ಆಗ್ಯಾನಂತೆ. ಇನ್ನು ಸ್ವದೇಶಕ್ಕೂ ಬರೋದಿಲ್ಲ ಅಂತ ಪತ್ರ ಬರ ತಿಳಿಸ್ಯಾನ. ಒಬ್ಬ ಮಗ ಪರದೇಶದಾಗ ಕೂತ, ಇನ್ನೊಬ್ಬ ಮಗ ಜೈಲಿನ ಕೂತು ನಮ್ಮನ್ನು ಪರದೇಶನ ಮಾಡಿದ. ಗಂಡಸ್ ಮಕ್ಕಳಿಂದ ಸುಖ ಸಿಗ್ತದ ಅನ್ನೋ ನನ್ನ ವಿಚಾರ ಸುಳ್ಳಾತು.
0: ಎಲ್ಲವರವ್ರ ಹಣೆ ಬರಹ.
1: ಹಣೆ ಬರಹ ಅನ್ನೋದಕ್ಕಿಂತ ಮಕ್ಕಳನ್ನ ಬೆಳೆಸೋದ್ರಾಗ ನೀವಿಬ್ರು ತಪ್ಪಿರಿ ಅಂತ ನನಗನ್ನಿಸ್ತದ.
0: ಹಂಗೂ ಅನ್ನು.
1: ನೀವಿಬ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ರಿ.
0: ಆಯ್ತು.
3: ಅಮ್ಮ. ಏ ಅಮ್ಮ. ನಾ ಬಂದೆ. ಲಗೂನ ಊಟಕ್ ತಯಾರು ಮಾಡು.
1: ಬಾರವ.
3: ನಾ ಮತ್ತ ಲಗೂನ ಸ್ಟೇಷನ್ಗೆ ಹೋಗ್ಬೇಕು.
1: ಸವಿತಾ, ನಾ ಕುಡಿತವ. ಊಟಕ್ಕೆ ಇಷ್ಟೇ ತಡ ಮಾಡ್ದಿ.
3: ಪ್ಯಾಟ್ಯಾಗ ಕೋಮಗಲ್ಭೆ ನಡೆದಿತ್ತು, ಅದನ್ನ ಶಾಂತ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ಹಿಂಗಾಗಿ ಊಟಕ್ ಬರ್ಲಿಕ್ಕೆ ತಡ ಆತ್ ನೋಡಮ್ಮ.
1: ಗದ್ಲಿದ್ದಲ್ಲೇ ನೀ ಸ್ವತಃ ಹೋಗ್ಬಾಡವ. ಗುಡಿ ಜನ ಪೊಲೀಸರ ಮೇಲೆ ಕಲ್ ತೂರ್ತಾರ.
3: ಅಯ್ಯೋ,
1: ಕಲ್ ಬಿಡಬಹುದು.
3: ಅಲ್ಲಮ್ಮ, ನಂಗ್ ಕಲ್ ಹೋಗಿಯೋ ಧೈರ್ಯ ಯಾರಿಗಿದೆ ಹೇಳು? ನಾ ಅಲ್ಲಿ ಹೋಗಿ ಒಂದಿಬ್ರು ಲಾಠಿಯಿಂದ ಕಟದ್ಬಿಟ್ಟೆ. ಉಳಿದವರು ದಿಕ್ಕ ಪಾಲಾಗಿ ಓಡ್ ಹೋದ್ರು. ಸ್ವಲ್ಪ ವೇಳೆದಾಗ ಎಲ್ಲಾ ಶಾಂತ ಕೂತು.
2: ಶಬಾಶ್ ಶಬಾಶ್ ಶಬಾಶ್. ನೋಡವ, ಹುಟ್ಟಿದ್ರೆ ನಿನ್ನಂತ ಶೂರ್ ಮಕ್ಳು ಹುಟ್ಟಬೇಕು. ರಾಧಾ, ಪೂರ್ವ ಜನ್ಮದೊಳಗ ನೀವು ಬಹಳ ಪುಣ್ಯ ಮಾಡಿರಿ, ಅದಕ್ಕಂತ ನಿಮ್ ಹೊಟ್ಟಿಯಿಂದ ಇಂಥ ಶ್ರೇಷ್ಠ ಪುತ್ರಿ ಹುಟ್ಟ್ಯಾಳ.
0: ರಾಧಾ, ನಿನ್ನ ಮಗಳು ನೋಡಿ ನನಗ್ ಬಹಳ ಸಂತೋಷ.
3: ಅಮ್ಮ, ಇವರಿಬ್ರು ಇಲ್ಲಾಗ ಬಂದಾರ? ಇವರ ಪೊಲೀಸ್ ಸ್ಟೇಷನ್ಗೂ ಬಂದಿದ್ರು. ಈಗ ನಿನ್ ವಶೀಲಿ ಹಚ್ಚಲಿಕ್ಕೆ ಇಲ್ಲಿ ಬಂದಾರೇನು? ಲಂಚ ವಶೀಲಿಗೆ ಮನಸೋಲೋ ಹೆಣ್ಣು ನಾ ಅಲ್ಲ. ಇವ್ರನ್ನ ಇಲ್ಲಿ ಹೊರಗ ಹಾಕು.
1: ಅವರು ನಮ್ಮನೆ ಅತಿಥಿಗಳಾಗ ಬಂದಾರ.
3: ಸದ್ಗುಣಿಗಳು ಅತಿಥಿಗಳಾಗ ಬಂದ್ರ ಅವರಿಗೆ ಆದ್ರ ಆತಿಥ್ಯ ಮಾಡ್ಬೇಕು. ಒಬ್ಬ ಕೈದಿ ತಂದೆ ತಾಯಿ ಮನೆಗ್ ಬಂದ್ರ ಆಶ್ರಯ ಕೊಡ್ಬಾರ್ದಮ್ಮ. ಇವ್ರನ್ನ ಮನಿ ಬಿಟ್ಟು ನೀನ ಹೊರಗ ಹಾಕ್ತೀಯೋ, ಏ ನಾನೇ ಇವ್ರಿಗೆ ನನ್ನ ಕೈಯಾಗಿನ ಲಾಠಿ ರುಚಿ ತೋರಿಸ.
1: ಸವಿತಾ, ಮನಿಗ್ ಬಂದ ಅತಿಥಿಗಳಿಗೆ ಅವಮಾನ ಮಾಡ್ತೀಯಾ? ನೀ ಅವ್ರಿಗೆ ಲಾಠಿ ತೋರಿಸ್ತೀಯಾ? ಮೊದ್ಲು ನೀನು ಅವರಿಬ್ರೊಳಗ ಕ್ಷಮೆ ಕೇಳು.
3: ಅಮ್ಮ, ನಾ ಇವರಿಗೆ ಕ್ಷಮೆ ಕೇಳ್ಬೇಕ? ನಿನ್ ಬುದ್ಧಿ ಕೆಟ್ಟಿಲ್ ಹೋದಿಲ್ಲ.
1: ನನ್ ಬುದ್ಧಿ ಸರಿಯಾಗಿ ಅದ. ಮೊದ್ಲು ನೀ ಅವರೆಲ್ಲ ಕ್ಷಮೆ ಕೇಳು.
3: ನನ್ ಕ್ಷಮಸ್ರಿ.
2: ಅಯ್ಯೋ, ಇದೇನಮ್ಮ?
1: ಅಯ್ಯೋ, ಬೆಳೆದ್ ನಿಂತ ನನ್ ಮಗಳ ಕಪಾಳಕ್ ನನ್ ಕೈಯಾರೆ ಹೊಡೆದ್ಬಿಟ್ನಿ. ಸವಿತಾ, ನಿನ್ಗಲ್ಲಕ್ ನೋವು ಆತೇನವ?
3: ಅಮ್ಮ, ನೀ ನನ್ ಹೆತ್ತ ತಾಯಿ. ನನ್ ಬಡಿಯೋ ಹಕ್ಕು ನಿನ್ಗದ. ಆದ್ರೆ ಇವತ್ ನಿನ್ಗ ಆರಾಮ ಇಲ್ಲ ಅಂತ ಕಾಣಿಸ್ತದ. ನಡಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ.
1: ನನಗೇನೂ ಆಗಿಲ್ಲ. ಅಗ್ನೀಶ ಯಾರು ಅಂತ ನಿನಗೆ ಗೊತ್ತದೇನು?
3: ಅಮ್ಮ, ಇವರಿಬ್ರು ಮಗ.
1: ಅಮ್ಮ, ನಿನ್ ಜೊತೆ ಕೂಡಿ ನಿನ್ ಬೆನ್ ಹಿಂದನ ಹುಟ್ಟು ಬಂದ್ ನಿನ್ ಖಾಸ್ ತಮ್ಮ.
3: ಅಮ್ಮ, ಸುಳ್ಳು ಹೇಳಲಿಕ್ಕೆ ನೀ ಎಲ್ಲಿಂದ ಕಲ್ತಮ್ಮ? ಡ್ಯಾಡಿ ಕೋರ್ಟ್ನಾಗ ಅಷ್ಟೇ ಸುಳ್ಳು ಹೇಳ್ತಾರ, ಆದ್ರೆ ನೀನು ನಿನ್ ಮಗಳು ಮುಂದೆ ಸುಳ್ಳು ಹೇಳಿಕತಿಯಲ್ಲ.
1: ದೇವ್ರ ಸಾಕ್ಷಿಯಾಗಿ ಖರೆ ಹೇಳಿಕತೀನಿ, ಅಗ್ನೀಶ ನಿನ್ ರಕ್ತ ಸಂಬಂಧಿ.
0: ಓ ರಾಧಾ,
3: ನೀನ್ ಒಬ್ಬಾಕೆ ನಮ್ಮ ಮಗಳು, ಗಂಡ್ ಮಕ್ಳಿಲ್ಲ. ನೀನ ನಮ್ಮೆರಡೂ ಕಣ್ಣು, ನಮ್ಮ ಮನೆತನದ ಕೀರ್ತಿ ಗೌರವ ನಿನ್ನಿಂದನ ಬೆಳಿಬೇಕು ಅಂತೆಲ್ಲ ನೀನು ಮತ್ತೆ ಡ್ಯಾಡಿ ಎಷ್ಟೋ ಸಲ ನನ್ಗೆ ಹೇಳಿರಿ. ಈಗ ಅಗ್ನೀಶ ನನ್ ಖಾಸ್ ತಮ್ಮ ಅಂತ ನೀ ಹೇಳ್ತಿ. ಅಗ್ನೀಶ

0: ಹೇಳಾರ, ಯಾವ್ದು ಸತ್ಯ ಯಾವ್ದು? ನಾನ್ ನಂಬ್ಲಮ್ಮ.
1: ನಾ ಹೇಳಿದ್ದನ್ ನೀ ನಂಬು.
0: ಹಂಗಾರ ಅವ ನಿನ್ ಮಗ ಅಂತ ನೀ ಯಾಕೆ ಹೇಳ್ಬಲ್ಲಿ? ನಾವಿಬ್ರು ಕೂಡೆ ಹುಟ್ಟಿದ್ರ ಅವ ಒಂದ್ ಕಡೆ ನಾ ಒಂದ್ ಕಡೆ ಬೆಳೆಯೋ ಕಾರಣ ಆದ್ರೂ ಏನಿತ್ತು?
1: ಕಾರಣ ಹೇಳ್ತೀನಿ ಕೇಳು. ನಮ್ಗ ಮಕ್ಳ ಆಗಂಗಿಲ್ಲ ಅಂತ ಹೇಳಿ ಡಾಕ್ಟರ್ ರಿಪೋರ್ಟ್ ನಿಂದ ತಿಳಿದು ಬಂತು. ನನ್ನ ತವರೂರ್ನೊಳಗ ಅನಾಥಾಶ್ರಮದಿಂದ ಒಂದ್ ಮಗುನ್ ದತ್ತಕ್ ಪಡಿಲಿಕ್ಕೆ ನಾನು ಅಲ್ಗ ಹೋದೆ. ಅದ ಊರಾಗ ನನ್ ಗೆಳತಿ ಈ ಶಾಂತ ಇದ್ಲು. ಅವಳು ಭೇಟಿ ಹೋದೆ. ಅವಳಿಗೆ ಅವಳಿ ಜವಳಿ ಹುಟ್ಟಿದ್ವು. ಎರಡನ್ನು ಜೋಪಾನ್ ಮಾಡೋದು ಅವಳಿಗೆ ಕಷ್ಟ ಆಗಿತ್ತು. ತನ್ನ ಕಷ್ಟ ನನ್ನ ತೋಡ್ಕೊಂಡ್ಳು. ಅದ್ರಾಗ ನಾನು ನಿನ್ ದತ್ತಕ್ ತಗೊಂಡೆ. ಆಗ ನೀನು 10 ದಿವಸ ಹಸುಗೂಸಿದ್ದಿ.
0: ಅಂದ್ರ ಇವರು ನನ್ನ ಅವ್ವ ಅಪ್ಪ ಏನು?
1: ಹೌದು. 9 ತಿಂಗಳು ನಿನ್ ಹೊತ್ತು ಹೆತ್ತು ಹೆರಿಗಿನೋ ಸಹಿಸಿ ನಿನ್ನ ಜನ್ಮ ಕೊಟ್ಟ ಈ ಶಾಂತಾನೇ ನಿನ್ ತಾಯಿ. ಗಂಡ ಈ ಪ್ರಶಾಂತ ನಿನ್ ತಂದಿ. ನೀನು ಇವ್ರ ಕುಲಪುತ್ರಿ.
2: ರಾಧಾ, ಇದುವರೆಗೂ ನಾ ಬಚ್ಚಿಟ್ಟದನ್ನ ನೀ ಬಹಿರಂಗ ಮಾಡಿಬಿಟ್ಟಿ. ಹಡ ತಂದೆ ತಾಯಿಗಿಂತ ಪಡ ತಾಯಿ ಶ್ರೇಷ್ಠ ಅನ್ನೋದನ್ನ ನೀ ತೋರಿಸ್ಕೊಟ್ಟಿ. ಸವಿತಾಗ ನಾ ಕೇವಲ ಜನ್ಮ ಕೊಟ್ಟೆ, ನೀನಕಿಗೆ ಸುಖದ ಜೀವನ ಕೊಟ್ಟೆ. ನಾನು ಮಾಡಬೇಕಾದ ಕರ್ತವ್ಯ ನೀನ್ ಮಾಡಿದೆ ರಾಧಾ. ಉತ್ತಮ ಸಂಸ್ಕೃತಿ ನೀಡಿ ಆಕಿನ ಒಬ್ಬ ಆದರ್ಶ ಮಾನವನನ್ನಾಗಿ ಮಾಡಿದೆ. ಸವಿತಾ ಎಂದೆಂದಿಗೂ ನಿನ್ ಮಗಳಾಗಿ ಉಳಿತಾಳ, ನಿನ್ ಮಗಳಾಗಿ ಉಳಿತಾಳ.
3: ಶಾಂತ ಇದೆಯಲ್ಲ ಏನು? ಸವಿತಾ ನಮ್ಮ ಮಗಳೇನು?
2: ಹೌದ್ರಿ.
3: ಇಷ್ಟು ದಿವಸ ಈ ವಿಷಯ ನನ್ನ ಮುಂದೆ ಹೇಳಿಲ್ಲ ಯಾಕೆ ನೀನು?
2: ಅವಳಿ ಮಕ್ಕಳೊಳಗ ಹೆಣ್ಣನ್ನ ನೀವು ಅವತ್ತು ತಿರಸ್ಕಾರ ಮಾಡಿದ್ರಿ. ನಿಮಗ ಗಂಡ ಮಗು ಒಂದ ಬೇಕಾಗಿತ್ತು ನೋಡ್ರಿ. ಮಗಳ ಮುಖ ಸಹ ನೋಡ್ಲಾರ್ದು ಹೊರಟು ಹೋಗ್ಬಿಟ್ರಿ. ನಿಮಗ್ ಬೇಡಾಗಿದ್ದ ನನ್ನ ಮಗಳನ್ನ ನನ್ನ ಕೈಯಾರೆ ನನ್ನ ಗೆಳತಿ ರಾಧಾಳು ಹುಡುಗ ಹಾಕಿದೆ.
3: ಸವಿತಾ,
2: ರಾಧಾಗ ವಚನ ಕೊಟ್ಟಂಗ ಈ ವಿಷಯ ಗುಪ್ತವಾಗಿಟ್ಟಿದ್ರಿ.
3: ಗುಪ್ತವಾಗಿ ಹೆಣ್ಣು ಮಗು ಹುಟ್ಟುದನ ಬೇಡ ಅಂದ್ಬಿಟ್ಟೆ. ಹುಟ್ಟಿದ ಮಗಳನ್ನ ತಿರಸ್ಕಾರ ಮಾಡಿಬಿಟ್ಟೆ. ಮಗಳನ್ನ ಅಗಲಿಸಿದ ಪಾಪ ನನ್ನ ಬೆನ್ನು ಬಿಡುವುದಿಲ್ಲ. ಗಂಗಾ ನದಿ ಒಳಗೆ 1000 ಸಲ ಮುಳುಗ ಹಾಕಿದ್ರು ಬೆಟ್ಟದಂತ ನನ್ನ ಈ ಪಾಪ ಕೃತ್ಯ ನನ್ನ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ.
1: ನೋಡ್ರಿ ನಿಮ್ಮ ಮಗಳು
3: ಸವಿತಾ, ನನ್ನ ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡ.
0: ಹಂಗೆಲ್ಲ ಹೇಳ್ಬಾರ್ದು, ನೀವು ದೊಡ್ಡವರು, ಸಣ್ಣವ್ರ ಹತ್ರ ಹಂಗೆಲ್ಲ ಕ್ಷಮೆ ಕೇಳ್ಬಾರ್ದು.
1: ಪ್ರಶಾಂತ್,
3: ಸವಿತಾ
1: ನಿಮ್ ಕುಲಪುತ್ರಿ ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾಳ?
3: ಸವಿತಾ ರೂಪದೊಳಗ ಲಕ್ಷ್ಮಿ ಹಂಗ, ವಿದ್ಯಾದೊಳಗ ಸರಸ್ವತಿ ಹಂಗ, ಬುದ್ಧಿಯೊಳಗ ದೇವ ಗುರು ಬೃಹಸ್ಪತಿ ಹಂಗ ಕಾಣಿಸ್ತಾಳ ನನ್ನ ಮಗಳು. ಖರೇ ಕುಲಪುತ್ರಿ.
2: ಹೌದು ಪ್ರಶಾಂತ್, ಖರೇ ಖರೇ ಕುಲಪುತ್ರಿ ಈಕಿನ.
4: ಕುಲಪುತ್ರಿ ನಾಟಕ ಕೇಳಿದಿರಿ. ಬರೆದವರು ಶ್ರೀಮತಿ ಕುಸುಮಾ ಬೆಟಗೇರಿ. ಪಾತ್ರ ವಿವರ ಪ್ರಶಾಂತ್ ಮನೋಹರ್ ಕುಲಕರ್ಣಿ, ಶಾಂತ ಪರಿಮಳ ಕಲಾವಂತ್, ಮಾವ ಗೋಪಾಲ್ ಪಾಟೀಲ್, ರಾಧ ಸವಿತಾ ಪುಣೇಕರ್, ಡಾಕ್ಟರ್ ಪದ್ಮಾ ದೇವಶಿಖಾಮಣಿ, ಅಗ್ನೀಶ್ ಮುಕುಂದ್ ಕುಲಕರ್ಣಿ, ಸವಿತಾ ಮಾಯಾ ಚಿಕ್ಕೇರೂರ್. ನಿರ್ಮಾಣ ಶಶಿಧರ್ ನರೇಂದ್ರ.
5: ನಾಟಕ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಕೇಳಿದಿರಿ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಚಂದ್ರವಳ್ಳಿ ಪ್ರಸಾರದೊಂದಿಗೆ ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯ ಆಗ್ತಾ ಇದೆ. ಈಗ ಸಮಯ ಸರಿಯಾಗಿ 11 ಗಂಟೆ. ನಾಳೆ ಬೆಳಗ್ಗೆ 5:55 102.6 FM ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದೊಂದಿಗೆ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತೇವೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.